ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:48 ಇಂದಿನ ಪಂಚಾಂಗ ಶಕವರ್ಷ 1947 ಶುಕ್ಲಪಕ್ಷ ಶ್ರಾವಣ ಮಾಸದ ದ್ವಾದಶಿಯ ದಿನವಾದ ಇಂದು ದಿನಾಂಕ 24 ಆಗಸ್ಟ್ 2026 ಸೋಮವಾರ ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ.

ಕೇಳುಗರೆಲ್ಲರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕ. ಸಮಯ ಆಗಿದೆ 6:32. ನೀವು ಟ್ಯೂನ್ ಮಾಡಿದಿರಿ, ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಇನ್ನು ಇಂದಿನ ನುಡಿಮತನ್ನು ನೋಡೋದಾದರೆ, ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ. ಎಷ್ಟು ಸತ್ಯವಾದ ಮಾತು ಅಲ್ವಾ? ಹೀಗೆ ಟ್ಯೂನ್ ಇನ್ ಮಾಡಿರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಸಮಯ ಆಗಿದೆ 6:58 ಕೇಳ್ತಾ ಇದ್ದೀರಾ. ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು. 6:10 ಆಗಿದೆ ಅಂದ್ರೆ ಇದು ನಾದಾರ್ಚನೆಯ ಸಮಯ. ಭಕ್ತಿ ಗೀತೆಗಳನ್ನ ಕೇಳ್ತಾ ಸವಿಯಾದ ಮಾತುಗಳನ್ನ ಆಡ್ತಾ ಕಾರ್ಯಕ್ರಮವನ್ನ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ. ಬದಲಾವಣೆ ಅನ್ನೋದು ಜೀವನದಲ್ಲಿ ತುಂಬಾನೇ ಸಹಜ. ಬೆಳೆಯಬೇಕು ಅಂದ್ರೆ ಬದಲಾವಣೆ ಅವಶ್ಯಕತೆ ಇದ್ದೇ ಇರುತ್ತೆ. ಬದಲಾವಣೆ ಬೇಕೇ ಬೇಕು ಅಲ್ವಾ? ಹಾಗೆ ಹೊರಗಿನ ಬದಲಾವಣೆಗಿಂತ ನಮ್ಮ ಆಧ್ಯಾತ್ಮಿಕ ಮನಸ್ಸೊಳಗಿನ ಬದಲಾವಣೆ ನಮ್ಮ ಬದುಕನ್ನು ತುಂಬಾನೇ ಸುಂದರವಾಗಿಸುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ. ಸಕಾರಾತ್ಮಕ ಜೀವನಕ್ಕೆ ಇದೊಂದು ಬುನಾದಿ ಕೂಡ ಆಗತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮಾತಾಡ್ತಾ ಸಾಗೋಣ ಇಂದಿನ ನಾದಾರ್ಚನೆಯ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸುಂದರವಾದ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ವಿಜಯಕುಮಾರ್.

ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಸೊಗಸಾದ ಭಕ್ತಿಗೀತೆಯನ್ನ ಕೇಳಿದ್ರಿ. ಸಮಯ ಆಗಿದೆ 6:21:56. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬದಲಾವಣೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಜೀವನ ಅಂದರೆ ನಿಂತ ನೀರಲ್ಲ, ನಿರಂತರವಾಗಿ ಸ್ವಚ್ಛಂದವಾಗಿ ಹರಿಯುವಂತಹ ನದಿ ಅಂತ ಹೇಳ್ಬೋದು. ಈಗ ನಾವು ನಿನ್ನೆ ಇದ್ದ ಹಾಗೆ ಇವತ್ತು ಇರೋದಕ್ಕೆ ಆಗಲ್ಲ, ಬದಲಾವಣೆ ಅವಶ್ಯಕತೆ ಇದ್ದೇ ಇರುತ್ತೆ. ಜೀವನದಲ್ಲಿ ನಮಗೆ ಎದುರಾಗುವ ಸವಾಲುಗಳಾಗಿರ್ಬೋದು, ಅಥವಾ ಜೀವನ ಕಲಿಸುವ ಪಾಠಗಳಾಗಿರ್ಬೋದು, ಅಥವಾ ಜೀವನದಲ್ಲಿ ಸಿಗುವ ಅನುಭವಗಳಾಗಿರ್ಬೋದು, ಎಲ್ಲವನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಆಧ್ಯಾತ್ಮಿಕವಾಗಿ ಒಳಗಿಂದ ಬದಲಾವಣೆಗೊಂಡ್ರೆ ನಮ್ಮ ಜೀವನ ಸ್ವಚ್ಛಂದವಾಗತ್ತೆ, ಹಾಗೆ ಸಕಾರಾತ್ಮಕವಾಗಿ ನಾವು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಈ ಬಗ್ಗೆ ಮಾತಾಡ್ತಾ ಸಾಗೋಣ. ಮತ್ತೊಂದು ಸೊಗಸಾದ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ವೆಂಕಟೇಶ್ ಕುಮಾರ್ ಇವರ ಧ್ವನಿಯಲ್ಲಿ ಈ ಗೀತೆ ಇದೆ, ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಕುವೆಂಪು ಅವರು, ಹಾಗೆ ಸಂಗೀತ ಸಂಯೋಜನೆ ಕೇಶವ್.

ಟ್ಯೂನ್ ಮಾಡಿದಿರಿ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕವನಬಿಲ್ಲು. ಸಮಯ ಆಗಿದೆ 6:52:56. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬದಲಾವಣೆ ಅನ್ನೋದು ಸಹಜ ಅಂತ ಮಾತಾಡ್ತಾ ಇದ್ವಿ. ಮರದಲ್ಲಿದ್ದ ಎಲೆ ಕೂಡ ಬದಲಾಗುತ್ತೆ. ಎಲೆ ಹಳದಿಯಾಗಿ ನಂತರ ಅದು ಬಿದ್ದು ಮತ್ತೆ ಹೊಸ ಚಿಗುರು ಹುಟ್ಟಿ ಬದಲಾಗ್ತಾನೆ ಇರುತ್ತೆ. ಋತು ಕೂಡ ಹಾಗೆ, ಒಂದಾದ್ಮೇಲೊಂದು ಋತು ಬರ್ತಾನೆ ಇರುತ್ತೆ. ದಿನದಲ್ಲಿ ಹೊತ್ತು ಕೂಡ ಬದಲಾಗುತ್ತೆ. ಬೆಳಗ್ಗೆ ಆದಮೇಲೆ ಮಧ್ಯಾಹ್ನ ಆಗುತ್ತೆ, ಮಧ್ಯಾಹ್ನ ಆದಮೇಲೆ ಸಂಜೆ ಆಗುತ್ತೆ, ರಾತ್ರಿ ಆಗುತ್ತೆ. ಹೀಗೆ ಹೊತ್ತು ಕೂಡ ದಿನದಲ್ಲಿ ಬದಲಾಗ್ತಾ ಇರುತ್ತೆ. ಇದು ಪ್ರಕೃತಿಯ ಸಹಜ ನಿಯಮ. ಬದಲಾವಣೆ ಅನ್ನೋದು ಜೀವನದ ಒಂದು ಭಾಗ. ಆಧ್ಯಾತ್ಮಿಕವಾಗಿ ಬದಲಾದರೆ, ನಮ್ಮನ್ನು ನಾವು ನೋಡುವ ದೃಷ್ಟಿಕೋನ ಬದಲಾದರೆ ಅದು ಸಕಾರಾತ್ಮಕವಾಗಿ ಬದಲಾಗ್ತಾ ಹೋಗುತ್ತೆ. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶ್ರೀ ಮಂಜುನಾಥ ಚಿತ್ರದಿಂದ. ಟ್ಯೂನ್ ಮಾಡಿರಿ, ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯವಾಗಿದೆ 6:42:04 ಕೇಳ್ತಾ ಇದ್ರ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಪಿಲ್ಲು. ಬದಲಾವಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬದಲಾವಣೆ ಅಂದ್ರೆ ಏನು? ಜೀವನ ಅನ್ನೋದು ಸುಮ್ಮನೆ ಇರೋದೇ ಇಲ್ಲ. ನಾವು ಸುಮ್ಮನೆ ಕೂತರು ಜೀವನ ನಮ್ಮನ್ನ ಸುಮ್ಮನೆ ಕೂರೋದಕ್ಕೆ ಬಿಡೋದಿಲ್ಲ. ಏನಂತೀರ? ಏನಾದರೂ ಒಂದು ಹೊಸದು ಬರ್ತಾನೆ ಇರುತ್ತೆ, ಒಂದು ಹೊಸದು ಕಲಿಸ್ತಾನೆ ಇರುತ್ತೆ. ನಮ್ಮ ಜೀವನ ಹೊಸ ಅವಕಾಶಗಳು ಬರಬಹುದು, ಅಥವಾ ಇರೋ ಅವಕಾಶ ನಮ್ಮ ಕೈ ತಪ್ಪಿ ಕೂಡ ಹೋಗ್ಬೋದು. ಅಂತಹ ಸನ್ನಿವೇಶ

ಅವುಗಳನ್ನು ನಾವು ಹೇಗೆ ಬಳಸ್ಕೋತೀವಿ, ಹೇಗೆ ಉಪಯೋಗಿಸ್ಕೋತೀವಿ, ನಮ್ಮನ್ನು ನಾವು ಯಾವ ರೀತಿ ಕಂಡುಕೊಳ್ತೀವಿ ಅನ್ನೋದೇ ಮುಖ್ಯವಾದ ಬದಲಾವಣೆ. ಈ ರೀತಿ ಸಕಾರಾತ್ಮಕವಾಗಿ ಬದಲಾವಣೆ ಮಾಡಿಕೊಳ್ತಾ ಹೋದರೆ ಖಂಡಿತ ಯಶಸ್ಸು ನಮ್ಮದಾಗತ್ತೆ. ಏನಂತೀರಾ? ಕೇಳ್ತಾರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬೆಲ್ಲು. ಚೆಲ್ಲಿದ ರಕ್ತ ಈ ಚಿತ್ರದಿಂದ ಎಸ್ ಪಿ ಪಿಯವರ ಧ್ವನಿಯಲ್ಲಿ ಸೊಗಸಾದ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಜಿ ಉದಯಶಂಕರ್ ಅವರು ಸಾಹಿತ್ಯವನ್ನು ನೀಡಿದ್ದಾರೆ, ಹಾಗೆ ಸಂಗೀತ ಸಂಯೋಜನೆ ಸತ್ಯಂ.

ಹಾಗೆ ಹಾಡುಗಳು ಎಲ್ಲವೂ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸದಾ ಟ್ಯೂನಿನಾಗಿರಿ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು.

0: ಸಮಯ 6:28:22 ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಧುನಿಕ ಸರ್ವಜ್ಞ ಅಂತ ಕರೀತೀವಿ. ಮಂಕುತಿಮ್ಮನ ಕಗ್ಗದ ಮೂಲಕ ನಮಗೆ ಜೀವನದ ಪಾಠ ಕಲಿಸಿದವರು. ಸಾಹಿತ್ಯ, ಅಧ್ಯಾತ್ಮ, ವೇದ ವೇದಾಂಗ, ಪತ್ರಿಕೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ ಮಹನೀಯರು. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂದ್ರೆ ಯಾರು ಅಂತ ನಾವು ಕೇಳಬಹುದು. ಆದರೆ ಡಿವಿಜಿ ಅಂದ್ರೆ ಗೊತ್ತು ಗೊತ್ತು ಅಂತೀವಿ. ಕೇಳಿ ಡಿವಿಜಿ ಅವರ ಧ್ವನಿ.
4: ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ವಾಸ್ತವವಾಗಿ ನಾ ಮಾಡೋ ಸಾಹಿತ್ಯ ಆಗಬೇಕು ಅಂತ ಹೊರಟೆ. ಆದದ್ದಲ್ಲ, ಅದು ಸ್ವಾಭಾವಿಕವಾದ ಬೆಳವಣಿಗೆ. ಇದನ್ನ ಒಂದು ಉದಾಹರಣೆಯಿಂದ ಹೇಳ್ಬೋದು. ಹಸಿವಾಯಿತು, ಎಲ್ಲಿಯೂ ಸಿಕ್ಕಲಿಲ್ಲ ಆಹಾರ. ದಾರಿಯಲ್ಲಿ ಒಂದು ಚೇಪೆ ಮರ ಕಂಡೆ, ಅದರಲ್ಲಿ ಕಾಯಿಗಳು ಬಿಟ್ಟಿತ್ತು. ಕೋತಿಗಳು ಕೀತು ತಿಂತಾ ಇತ್ತು. ನಾನು ಒಂದೆರಡು ಹಣ್ಣು ತಿಂದೆ. ಕೋತಿಗಳು ಆ ಈ ಮರ ಬಿಟ್ಟು ಮಾವಿನ ಮರಕ್ಕೆ ಓಡಿತು. ನಾನು ಹಾಗೆ ಒಂದೆರಡು ಸಲ ಮಾವಿನ ಮರಕ್ಕೆ ಓಡಿದ್ದುಂಟು, ಮಾವಿನ ಹಣ್ಣು ಕಿತ್ತು ತಿಂದದ್ದುಂಟು. ಸಾಹಿತ್ಯ ಅಂದರೆ ಮನುಷ್ಯನ ಅಂತರಂಗ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಮತ್ತು ಬಹುಕಾಲ ಸ್ಮರಿಸಿದ್ದಕ್ಕೆ ವಿಷಯ, ಅದು ಸಾಹಿತ್ಯ. ತತ್ವಾನ್ವೇಷಣೆ ಬುದ್ಧಿ ಮೂಲಕವೂ ನಡೆಯಬಹುದು, ಹೃದಯದ ಮೂಲಕವೂ ನಡೆಯಬಹುದು. ಹೃದಯದ ಮೂಲಕ ನಡೆದರೆ ಅದು ಸಾಹಿತ್ಯವಾಗುತ್ತದೆ, ಬುದ್ಧಿಯ ಮೂಲಕ ನಡೆದರೆ ಅದು ಶಾಸ್ತ್ರವಾಗುತ್ತದೆ. ಬುದ್ಧಿಗೂ ಮನಸ್ಸಿಗೂ ಬಹಳ ದೂರ ಏನೂ ಇಲ್ಲ. ಎರಡು ಒಂದೇ ಮೂಗಿನ ಎರಡು ನಾಸಾರಂಧ್ರಗಳ ಹಾಗೆ ಒಂದು ಅಂತರಂಗದ ಎರಡು ಶಾಖೆಗಳು ಇದು. ಬುದ್ಧಿ ಒಂದು, ಮನಸ್ಸು ಒಂದು. ಮನಸ್ಸು ಅಥವಾ ಹೃದಯ ಒಂದು ಕೆಲವು ವೇಳೆ ಇದು ಕೆಲಸ ಮಾಡ್ತದೆ, ಕೆಲವು ವೇಳೆ ಅದು ಕೆಲಸ ಮಾಡ್ತದೆ. ಇದು ಅದಕ್ಕೂ ಪ್ರವೇಶ ಮಾಡ್ತದೆ, ಅದು ಇದಕ್ಕೂ ಪ್ರವೇಶ ಮಾಡ್ತದೆ. ಇವಾಗ ನಮ್ಮ ಮಹಾಕಾವ್ಯಗಳನ್ನು ನೋಡೋಣ. ರಾಮಾಯಣ, ರಾಮಾಯಣ ಹೃದಯದ ಮೂಲಕ ತತ್ವವನ್ನು ಹುಡುಕಿದ ಪ್ರಮೇಯ. ಶಾಸ್ತ್ರವನ್ನು ಒಳಗೆ ಅಡಗಿಸಿಕೊಂಡಿದೆ, ಅದು ಮೇಲೆ ಕಾವ್ಯವಾಗಿ ಕಾಣ್ತದೆ. ಭಾರತ ನೋಡೋಣ, ಅದು ಶಾಸ್ತ್ರ ಅಂತ ಅನ್ನಿಸ್ಕೊಂಡಿದೆ, ಅದರ ಒಳಗಡೆ ಕಾವ್ಯವನ್ನು ಅಡಗಿಸಿಕೊಂಡಿದೆ. ನಮ್ಮ ಮಹಾಕಾವ್ಯಗಳೆಲ್ಲ ಇಷ್ಟು ಇಂಗ್ಲಿಷ್ನಲ್ಲಿಯೂ ಹಾಗೆ. ಶೇಕ್ಸ್ಪಿಯರ್ನ ಏನಂತ ಹೇಳ್ಬೋದು, ಬುದ್ಧಿಗಾರಿ ಅದರಲ್ಲಿಲ್ಲ ಅಂತ ಹೇಳಲಿಕ್ಕಾಗ್ತದೆಯೇ, ಹೃದಯದ ಕಾರ್ಯ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ, ಎರಡೂ ಇದೆ. ಆತ ವಿಶೇಷ ನಾಟಕ ಕವಿ ಆದದ್ರಿಂದ ಹೃದಯದ ಕಾರ್ಯವ್ಯ ನಮಗೆ ಅದರಲ್ಲಿ ಎದ್ದು ಕಾಣ್ತದೆ. ಮಿಲ್ಟನ್ ನೋಡೋಣ, ಅದರಲ್ಲಿ ಬುದ್ಧಿ ಕಾರ್ಯ ಸ್ವಲ್ಪ ಹೆಚ್ಚಾಗಿ ಎದ್ದು ಕಾಣ್ತದೆ. ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭದಲ್ಲಿ, ಸೃಷ್ಟಿ ಕೃತಿಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ ಆತ. ಭಗವತ್ ತತ್ವದ ಕಡೆ ತಿರುಗಿದ ಆತ ಮಿಲ್ಟನ್. ಹೀಗೆ ಇದರಿಂದ ಹೊರಟು ಅಲ್ಲಿಗೂ ಆದರೂ ಹೋಗ್ಬೋದು, ಅಲ್ಲಿಂದ ಹೊರಟು ಇಲ್ಲಿಗಾದರೂ ಬರ್ಬೋದು. ನಾವು ಊಟ ಮಾಡುವ ಹಾಗೆ ಮೊದಲು ಚಟ್ನಿಯೇ ಮೊದಲು ಪಲ್ಲಿವೆ ಅಂದರೆ, ಕೆಲವರು ಹೀಗೂ ಮಾಡ್ತಾರೆ, ಕೆಲವರು ಹಾಗೂ ಮಾಡ್ತಾರೆ. ಇದಕ್ಕೇನು ವ್ಯತ್ಯಾಸ ಏನೂ ಇಲ್ಲ. ವ್ಯತ್ಯಾಸ ಉಂಟಾಗೋದು ಯಾವುದರಿಂದ, ರೀತಿಯಿಂದ. ಒಂದು ಬಹಿರಂಗ ಕ್ರಿಯೆಯನ್ನ ಇದರ ಅಂತರಂಗ ಮರ್ಮ ಏನು ಅಂತ ನಾವು ವಿಚಾರ ಮಾಡ್ತಾ ಹೋದ್ರೆ ಅದು ಸಾಹಿತ್ಯವಾಗುತ್ತದೆ. ಒಂದು ಅಂತರಂಗ ಕ್ರಿಯೆಯಿಂದ ನಡೀತದೆ, ಅನೇಕ ಕೆಲಸಗಳು ನಡೀತದೆ. ಇವಾಗ ಕೋರ್ಟ್ಗಳಲ್ಲಿ ಎಷ್ಟೋ ಬರ್ತದೆ ಅಂಥದ್ದು, ಆದರೆ ಅದಕ್ಕೆಲ್ಲ ಮೂಲ ಅಂತರಂಗದಲ್ಲೇ ಇರ್ತದೆ. ಅದರ ಬಹಿರಂಗ ವ್ಯಾಪಾರಗಳು ಎಷ್ಟೋ, ಇಷ್ಟು ನಾವು ನೋಡ್ತಾ ಹೋದ್ರೆ ಅದು ನ್ಯೂಸ್ ಪೇಪರ್ ಕೆಲಸವಾಗ್ತದೆ, ಕೋರ್ಟ್ಗಳಲ್ಲಿ ರಿಪೋರ್ಟಿಂಗ್ ಅಂತ ಇಟ್ಕೊಂಡು ಅನೇಕ ಪ್ರೊಸೀಡಿಂಗ್ಸ್ನಲ್ಲಿ ಮರ್ಡರ್ ಕೇಸ್ ನಡೆದಿರ್ತಿದ್ರು. ಹೊರಗಡೆ ನಾವೇನು ಬರೀತೇವೆ, ಹೊರಗಡೆ ಇದನ್ನು ನೋಡ್ತೇವೆ, ನ್ಯೂಸ್ ಪೇಪರ್ಗಳಲ್ಲಿ ಬರೀತೇವೆ. ಇದೇ ಮರ್ಡರ್ ಮೋಟಿವ್ ಆಗಿರ್ಬೋದು, ಅವನಿಗೆ ಇದಕ್ಕೆ ಪ್ರೇರಕವಾದದ್ದು ಏನಿರ್ಬೋದು, ಅವನ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಹೊಳೆದಿರ್ಬೋದು. ಇಂಥ ಒಳ್ಳೆಯ ಮನುಷ್ಯ ಇಷ್ಟು ಮರ್ಡರ್ ಮಾಡಬೇಕಾದ್ರೆ ಇವನಿಗೆ ಉದ್ದೀಪಕವಾದ ಸಂದರ್ಭಗಳು ಏನೇನಿದ್ದಿರಬಹುದು, ಇದನ್ನು ವಿಚಾರ ಮಾಡ್ತಾ ಹೋದ್ರೆ ಇದು ಕಾವ್ಯವಾಗುತ್ತೆ. ಆದ್ದರಿಂದ ನಮ್ಮ ದಿನಗಟ್ಟಲೆ ವ್ಯಾಪಾರದಲ್ಲಿ ಕಾವ್ಯದ ಸಾಮಗ್ರಿಯೂ ಸೇರಿದೆ. ಶಾಸ್ತ್ರದ ಸಾಮಗ್ರಿ ವಿಷಯ ಇರುತ್ತೆ. ನಮ್ಮಲ್ಲಿ ಪ್ರತಿಯೊಬ್ಬರು ವಿಚಾರ ಮಾಡ್ಕೊಂಬಲ್ಲಿ ನಮಗೆ ಪುರುಸತ್ ಆಗೋದಿಲ್ಲ. ಇವತ್ತು ವಿಚಾರ ಮಾಡ್ಲಿಕ್ಕೆ ಪುರುಸತ್ತಿಲ್ಲ. ಪುರುಸತ್ ಮಾಡಿಕೊಂಡು ವಿಚಾರ ಮಾಡೋಕ್ ಹೊರಟ್ರೆ ಎರಡು ಸಾಮಗ್ರಿಗಳು ನಮ್ಮಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಆಡಿಕೊಂಡಿರ್ತದೆ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಡಿವಿ ಗುಂಡಪ್ಪ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:54 ಸೆಕೆಂಡುಗಳು. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಸ್ವಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಜ ಕ್ಷೇತ್ರಂ ಅಂತರಿಕ್ಷಾನುಸಂಧಾನ ಕ್ಷೇತ್ರೆ ಪ್ರವರ್ತಿತುಂ ಪ್ರೇರಿತವಾನ್. ಯೇನ ನವೋನ್ಮೇಷಸ್ಯ ವೈಶ್ವಿಕ ವಾತಾವರಣಸ್ಯ ನಿರ್ಮಾಣಂ ಭವೇತ್, ತಥಾ ಚ ವಿಶ್ವಸ್ಯ ಸರ್ವೇ ಜನಾಃ ಅನುಭವೇಯುಃ ಯತ್ ಯದಿ ತೇ ಅಂತರಿಕ್ಷ ಕ್ಷೇತ್ರೆ ಸ್ವವೃತ್ತಿಂ ನಿರ್ಮಾತುಂ ಇಚ್ಛಂತಿ ತರ್ಹಿ ಭಾರತಂ ಆಗಂತವ್ಯಂ.
1: हमें ऐसा एक अवरण खड़ा कर देना चाहिए कि इस फील्ड में दुनिया भर के लोगों को जिंदगी बनानी है, हिंदुस्तान जाओ, भारत की कोई स्टार्टअप से जुड़ जाओ, भारत की कोई स्पेस एजेंसी से जुड़ जाओ. मैं पक्का मानता हूं जी, पूरा टैलेंट पूल जो है एक मैग्नेट की तरह हम खींच सकते हैं और वो हमारी एक बहुत बड़ी ताकत बन सकता है.
0: ಶ್ರೀ ಮೋದಿ ಏತತ್ ಅಂತರಿಕ್ಷ ಕ್ಷೇತ್ರಸ್ಯ ವಿಂಶತಿ ನವೋದ್ಯಮಾನಾಂ ಮುಖ್ಯ ಕಾರ್ಯಕಾರಿ ಅಧಿಕಾರಿಭಿಃ ಸಂಸ್ಥಾಪಕೈಃ ಚ ಸಹ ಸಂವಾದಾವಧೌ ಉಕ್ತವಾನ್. ರಾಷ್ಟ್ರೀಯಾಂತರಿಕ್ಷ ದಿವಸಾವಸರೆ ಹ್ಯಃ ಪ್ರಕಾಶಿತಸ್ಯ ಸಂವಾದಸ್ಯ ಪ್ರತಿಲೇಖಾನುಸಾರಂ ಪ್ರಧಾನಮಂತ್ರಿ ಅಂತರಿಕ್ಷ ಕ್ಷೇತ್ರೆ ಉದ್ಯಮಾನ್ ಪ್ರಾರಂಭಂ ಕರ್ತುಂ ಭಾರತಸ್ಯ ವ್ಯಯ ಸಂಬದ್ಧ ಪ್ರತಿಸ್ಪರ್ಧಾತ್ಮಕ ಕ್ಷಮತಾಂ ಅಪಿ ಪ್ರಕಾಶಿತವಾನ್. ಸಂವಾದಾವಧೌ ಶ್ರೀಮೋದಿ ಅಂತರಿಕ್ಷ ಕ್ಷೇತ್ರಸ್ಯ ನವೋದ್ಯಮಾನ್ ಸ್ವಪ್ರಯತ್ನೇಷು ನಿರಂತರತಾಂ ರಕ್ಷಿತುಂ ಅಥ ವಿಶ್ವಸ್ಯ ಸರ್ವೇಭ್ಯಃ ಭಾಗೇಭ್ಯಃ ಚ ಪ್ರತಿಭಾಃ ಆಕರ್ಷಿತುಂ ಸಮರ್ಥಂ ಸುದೃಢಂ ಅಂತರಿಕ್ಷ ಕ್ಷೇತ್ರೀಯಂ ಪರಿತಂತ್ರಂ ನಿರ್ಮಾತುಂ ಚ ಪ್ರೇರಿತವಾನ್. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ರೂಸ್ ದೇಶಸ್ಯ ದ್ವಿದಿವಸೀಯಾಯೈ ಆಧಿಕಾರಿಕ ಯಾತ್ರೆಯೈ ಮಾಸ್ಕೋ ನಗರಂ ಪ್ರಾಪ್ತವಾನ್. ಯಾತ್ರಾವಧೌ ವಿದೇಶ ಮಂತ್ರಿ ವ್ಯಾಪಾರ ಆರ್ಥಿಕ ವೈಜ್ಞಾನಿಕ ಪ್ರೌದ್ಯೋಗಿಕ ಸಾಂಸ್ಕೃತಿಕ ಸಹಯೋಗ ಚೇತ್ಯಾದಿಷು ವಿಷಯೇಷು ಭಾರತ ರೂಸ್ ಅಂತಃ ಪ್ರಶಾಸಕೀಯ ಆಯೋಗಸ್ಯ ಸಪ್ತವಿಂಶತಿತಮಸ್ಯ ಅಧಿವೇಶನಸ್ಯ ಸಹ ಅಧ್ಯಕ್ಷತಾಂ ಕರಿಷ್ಯತಿ. ಅಸೌ ರೂಸಸ್ಯ ವಿದೇಶ ಮಂತ್ರಿಣಾ ಸರ್ಗೈ ಲಾವ್ರೋವ್ ಇತ್ಯನೇನ ಸಹ ಅಪಿ ಮೇಲನಂ ಕರಿಷ್ಯತಿ ತಥಾ ಕ್ಷೇತ್ರೀಯೇಷು ವೈಶ್ವಿಕೇಷು ವಿಷಯು ವಿಚಾರಾಣಾಂ ಆದಾನ ಪ್ರದಾನ ಕರಿಷ್ಯತಿ. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲ ಅದ್ಯಾರಭ್ಯ ಅಸ್ಯ ಮಾಸಸ್ಯ ಸಪ್ತವಿಂಶತಿ ದಿನಾಂಕ ಪರ್ಯಂತಂ ಜಾಪಾನಸ್ಯ ಚತುರ್ದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಅಸೌ ಟೋಕಿಯೋ ನಾಗೋಯಾ ಒಸಾಕಾ ಚೇತ್ಯತೇಷಾಂ ಸ್ಥಳಾನಾಂ ಯಾತ್ರಾಂ ಕರಿಷ್ಯತಿ. ಅಥ ಚ ಜಾಪಾನಂ ಪ್ರತಿ ಭಾರತಸ್ಯ ಅದ್ಯಾವಧಿ ಬೃಹತ್ತಮಸ್ಯ ವ್ಯಾಪಾರ ಪ್ರತಿನಿಧಿಮಂಡಲಸ್ಯ ನೇತೃತ್ವಂ ಕರಿಷ್ಯತಿ. ಅಸ್ಮಿನ್ ಪ್ರತಿನಿಧಿಮಂಡಲೆ ದ್ವಿಶತಾಧಿಕಾಃ ವ್ಯಾಪಾರ ಪ್ರತಿನಿಧಯಃ ಸಮ್ಮಿಲಿತಾಃ ಸಂತಿ. ವಾಣಿಜ್ಯೋದ್ಯೋಗ ಮಂತ್ರಾಲಯೇನ ಉಕ್ತಂ ಯತ್ ಏಷಾ ಯಾತ್ರಾ ಉಭಯೋಃ ದೇಶಯೋಃ ವಿಶೇಷ ರಣನೀತಿಕ ವೈಶ್ವಿಕ ಸಹಮತಿಂ ಪ್ರತಿ ವಿದ್ಯಮಾನಂ ಮಹತ್ವಾಕಾಂಕ್ಷಾಯಾಃ ವ್ಯಾಪಕತಾಂ ದರ್ಶಯತಿ. ಇಯಂ ಯಾತ್ರಾ ತಸ್ಮಿನ್ ಸಮಯೇ ಭವತಿ ಯದಾ ಭಾರತಂ ಜಾಪಾನಂ ಚ ವ್ಯಾಪಾರ ನಿವೇಶ ಸಂಬಂಧಾನ್ ಮಹತ್ವಪೂರ್ಣತಯಾ ಸುದೃಢೀಕರ್ತುಂ ಪ್ರಯತಮಾನೌ ಸ್ತಃ. ಬ್ರಿಕ್ಸ್ ಕ್ರೀಡಾ ಮಂತ್ರಿಣಾಂ ಉಪವೇಶನಂ ಹ್ಯಃ ಆಂಧ್ರಪ್ರದೇಶಸ್ಯ ವಿಶಾಖಾಪತ್ತನಂ ನಗರೆ ಕ್ರೀಡಾ ಸಂಬದ್ಧ ಸಂಯುಕ್ತ ಘೋಷಣಾಪತ್ರಂ ಸರ್ವಸಮ್ಮತ್ಯಾ ಸ್ವೀಕರಣೇನ ಸಂಪನ್ನ. ಘೋಷಣಾಪತ್ರೆ ಸದಸ್ಯ ದೇಶೈಃ ಸಂವಾದೇನ ಪಾರಸ್ಪರಿಕ ಸಮ್ಮಾನೇನ ಅಥ ಸರ್ವಸಮಾವೇಶಭಾವೇನ ಕ್ರೀಡಾ ಕ್ಷೇತ್ರೆ ಸಹಯೋಗಂ ಸುದೃಢಂ ಕರ್ತುಂ ಸ್ವಪ್ರತಿಬದ್ಧತಾ ಪುನರುಕ್ತಾ. ಏತತ್ ಉಪವೇಶನಂ ಅಸ್ಮಿನ್ ವರ್ಷೆ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾಯಾಃ ಅಂತರ್ಗತಂ ಆಯೋಜಿತಂ. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನವರ್ಯಃ ಅದ್ಯ ಆಂಧ್ರಪ್ರದೇಶಸ್ಯ ಎಲುರು ಜನಪದಸ್ಯ ಮುಸುನುರು ಗ್ರಾಮಂ ಗಮಿಷ್ಯತಿ. ಸ್ವೀಯ ಯಾತ್ರಾವಧೌ ಉಪರಾಷ್ಟ್ರಪತಿಃ ಮುಸುನುರು ಗ್ರಾಮೇ ಭಾರತಸ್ಯ ಪ್ರಥಮಸ್ಯ ಅನುವಾಂಶಿಕ ರೂಪೇಣ ಅಸಂಶೋಧಿತಸ್ಯ ಉಚ್ಚ ವಿಸ್ತಾರ ಕ್ಷಮತಾಯುಕ್ತಸ್ಯ ಪಾಪ್ಕಾರ್ನ್ ಮೇಜ್ ಇತ್ಯಸ್ಯ ಸಂಕರ ಬೀಜಸ್ಯ ಶುಭಾರಂಭಂ ಕರಿಷ್ಯತಿ. ಅಸೌ ಕೃಷಕೇಭ್ಯಃ ಸಮ್ಮಾನನಂ ಪ್ರದಾಶ್ಯತಿ ತಥಾ ಕೃಷಿ ಕ್ಷೇತ್ರ ಸಂಬಂಧಾನ್ ಹಿತಧಾರಕಾನ್ ಅನ್ಯಾಂಚ ಸಹಭಾಗಿನಃ ಸಂಬೋಧಯಿಷ್ಯತಿ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅತಿಯಾದ ಊಟ, ಅತಿಯಾದ ಮಾತು,

0: ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಟ್ಯೂನ್ ಮಾಡಿದಿರಿ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 7:04:45. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಚಿಕ್ಕಲಕೆ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಈಗ ವಾರ್ತೆಗಳ ವಿವರ. ಕಳೆದ 13 ವರ್ಷಗಳಿಂದ ನನೆಗುದಿಗೆ ಬಿದ್ದಿರುವ ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆಯನ್ನು ಒಂದು ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ ನೀಡಿದ್ದಾರೆ. ಚಿಕ್ಕಲಕಿ ಕ್ರಾಸ್ನಲ್ಲಿ ಯೋಜನೆಗಾಗಿ ರೈತರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಯೋಜನೆ ಪೂರ್ಣಗೊಳಿಸುವ ಭರವಸೆ ಹಿನ್ನೆಲೆಯಲ್ಲಿ ಧರಣಿಯನ್ನು ಅಂತ್ಯಗೊಳಿಸುವಂತೆ ರೈತರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಲಾಗುವುದು, ರೈತರಿಗೆ ಅನುಕೂಲವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದಾಗಿ ಸಚಿವರು ಭರವಸೆ ನೀಡಿದರು. ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಎಫ್ಎಲ್ಎನ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಆಯುಕ್ತಾಲಯದ ಒಟ್ಟು 9 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಎಫ್ಎಲ್ಎನ್ ಗುರಿ ಸಾಧನೆಗೆ ಪೂರಕ ತಂತ್ರಜ್ಞಾನ ಹಾಗೂ ಕಾರ್ಯತಂತ್ರಗಳನ್ನು ಶಾಲಾ ತರಗತಿಗಳಲ್ಲಿ ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ.
1: ಧಾರವಾಡ ಸಾರ್ವಜನಿಕ ಶಿಕ್ಷಣ ಆಯುಕ್ತಾಲಯ ಬೆಳಗಾವಿ ವಿಭಾಗದ ಎಲ್ಲ ಶಾಲೆಗಳ 4ರಿಂದ 10ನೇ ತರಗತಿವರೆಗಿನ ಶಾಲಾ ಮಕ್ಕಳು ಓದಿ ಅರ್ಥೈಸುವ ಸಾಮರ್ಥ್ಯ ಹೊಂದಬೇಕು ಹಾಗೂ ಮೂಲಭೂತ ಗಣಿತ ಪ್ರಕ್ರಿಯೆಗಳನ್ನು ಸುಲಭವಾಗಿ ಪರಿಹರಿಸುವ ಜಾಣ್ಮೆ ಹೊಂದಬೇಕು ಎಂಬ ನಿಟ್ಟಿನಲ್ಲಿ ಪೂರಕ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ರೂಪಿಸಿದೆ. ಎಫ್ಎಲ್ಎನ್ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಡಿ ಪೂರಕ ತಾಂತ್ರಿಕತೆ ಹಾಗೂ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ಉತ್ತೇಜಿಸಿ ಆ ಮೂಲಕ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ

0: ಪ್ರತಿಕ್ರಿಯಿಸುವ ಮತ್ತು ಮೂಲಭೂತ ಗಣಿತದ ಕ್ರಿಯೆಗಳನ್ನ ಮಾಡುವ ಸಾಮರ್ಥ್ಯವನ್ನ ಹೊಂದತಕ್ಕಂಥದ್ದೇ ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಧಾರವಾಡ ಆಯುಕ್ತಾಲಯದ 9 ಶೈಕ್ಷಣಿಕ ಜಿಲ್ಲೆಗಳ ವ್ಯಾಪ್ತಿಯಲ್ಲಿನ ಶಾಲೆಗಳು FLN ಸಾಧನೆಗೆ ಪೂರಕವಾದ ತಂತ್ರಜ್ಞಾನಗಳನ್ನ ಕಾರ್ಯತಂತ್ರಗಳನ್ನ ತರಗತಿಗಳಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ಪ್ರಸಕ್ತ ಸಾಲಿನಲ್ಲಿ ಬೆಳಗಾವಿ ವಿಭಾಗ FLN ಸಾಧಿಸಿದ ವಿಭಾಗ ಎಂಬ ಘನ ಧ್ಯೇಯದೊಂದಿಗೆ ಕಾರ್ಯಪ್ರವೃತ್ತರಾಗಲು ಕ್ರಮವಹಿಸಲಾಗ್ತಾ ಇದೆ. ಈ ದಿಸೆಯಲ್ಲಿ ಎಲ್ಲ ಶಿಕ್ಷಕರು ಹಾಗೂ ತಾಲೂಕಾ ಹಂತದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮನ್ವಯಾಧಿಕಾರಿಗಳು, CRP ಅವರು, BRP ಅವರು ಮತ್ತೆ ಎಲ್ಲ ECO ಮತ್ತು ಉಳಿದಿರತಕ್ಕಂಥ ಎಲ್ಲ ಅನುಷ್ಠಾನಾಧಿಕಾರಿಗಳೊಂದಿಗೆ ಹಾಗೂ ಜಿಲ್ಲಾ ಹಂತದ ಉಪನಿರ್ದೇಶಕರು, ಡಯಟ್ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರನ್ನು ಒಳಗೊಂಡು ಎಲ್ಲ ಅನುಷ್ಠಾನಾಧಿಕಾರಿಗಳು ಈ ಕುರಿತಂತೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಸೂಚನೆ ನೀಡಲಾಗ್ತಾ ಇದೆ.
1: ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆ ವಿಷಯವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಲಭ್ಯವಿರುವ ಸಕ್ಕರೆ ದಾಸ್ತಾನನ್ನು ಶೀಘ್ರದಲ್ಲೇ ಮಾರುಕಟ್ಟಿಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಆಲಿಸಿ ನಂತರ ಮಾತನಾಡಿದ ಅವರು, ಕರ್ನಾಟಕ, ಮಹಾರಾಷ್ಟ, ಉತ್ತರ ಪ್ರದೇಶದಲ್ಲಿ ಸಕ್ಕರೆಯ ಕೊರತೆಯಿದ್ದು ಈ ಸಂಬಂಧ ರಾಜ್ಯಗಳಿಗೆ ಪತ್ರ ಬರೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಈಗಾಗಲೇ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರ 350 ಕೋಟಿ ರೂಪಾಯಿ ಒಟ್ಟಾರೆ ಬಾಕಿ ನೀಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಖಾತರಿ ಅನುಷ್ಠಾನ ಸಮಿತಿಗಳು ಹಾಗೂ ಭಾರತ್ ಜೋಡೋ ಯುವ ಸಂಘಗಳಿಗೆ ಅನುದಾನ ನೀಡುವಂತೆ ಸೂಚಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನಾರ್ಹ. ಈ ಸಂಬಂಧ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಿತ್ರದುರ್ಗ ವಿಭಾಗದ ವತಿಯಿಂದ ಮೊಳಕಾಲ್ಮೂರು ಪಟ್ಟಣದಲ್ಲಿ ನಿರ್ಮಿಸಲಾಗಿರುವ ನೂತನ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಬಸ್ಗಳ ಕಾರ್ಯಾಚರಣೆಗೆ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಚಿವರು, 2018ರಿಂದ 2023ರ ಅವಧಿಯ ಸರ್ಕಾರದಲ್ಲಿ ಮಂಜೂರಾಗಿದ್ದ ಈ ಯೋಜನೆಯಡಿ ಅಂದಾಜು 5 ಕೋಟಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ. ಕಾಮಗಾರಿಗಳು ಇನ್ನೂ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಸಾರ್ವಜನಿಕರ ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ತಾತ್ಕಾಲಿಕವಾಗಿ ಸಂಚಾರ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶಿಷ್ಟಾಚಾರದ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳು, ಪಕ್ಷದ ನಾಯಕರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಿ ವಿಜೃಂಭಣೆಯಿಂದ ಅಧಿಕೃತ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವರ ಸಾಮ್ರಾಟ್ ಪದ್ಮಭೂಷಣ ಪಂಡಿತ್ ಬಸವರಾಜ್ ರಾಜಗುರು ಅವರ 106ನೇ ಜನ್ಮ ದಿನಾಚರಣೆ ಹಾಗೂ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮತ್ತು ಸಂಗೀತೋತ್ಸವ ಇಂದು ಸಂಜೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಲಾಗಿದೆ. ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅತಿಥಿಗಳಾಗಿ ಬೆಳಗಾವಿ ವಿಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ಕೆಎಚ್ ಚನ್ನೂರ್ ಆಗಮಿಸಲಿದ್ದಾರೆ. ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿಗೆ ರಾಜಗುರು ಸಂಗೀತ ಪರಂಪರೆಯ ಅಗ್ರ ಶ್ರೇಣಿಯ ಗಾಯಕರಾದ ಯಕ್ಷಗಾನದ ಸಾಂಸ್ಕೃತಿಕ ನೆಲೆಯಾದ ಉತ್ತರ ಕನ್ನಡ ಜಿಲ್ಲೆಯ ಪಂಡಿತ್ ಪರಮೇಶ್ವರ್ ಹೆಗಡೆ ಭಾಜನರಾಗಿದ್ದಾರೆ. 2023ರಲ್ಲಿ ಆಕಾಶವಾಣಿಯ ಅಖಿಲ ಭಾರತ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟಮಟ್ಟದಲ್ಲಿ ಗುರುತಿಸಿಕೊಂಡ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತದ ಪ್ರತಿಭಾವಂತ ಯುವ ಗಾಯಕ ಅನಿರುದ್ಧ ಐತಾಳ್ ಹಾಗೂ ಮಲೆನಾಡಿನ ಸಾಗರ ತಾಲೂಕು ಹಂಸಗಾರು ಗ್ರಾಮದ ಸರೋದ್ವಾದಕ ಸಚಿನ್ ಹಂಪೆ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಯುವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2026-27ನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಕಟಿಸಿದ ಹಿನ್ನೆಲೆ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ ಖ್ಯಾತ ರಂಗಭೂಮಿ ಹಾಗೂ ಚಲನಚಿತ್ರ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು ಭಾಜನರಾಗಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.

0: ರಂಗಭೂಮಿಯನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ 51 ವರ್ಷದಿಂದ ನಾನು ಸತತವಾಗಿ ಒಂದು ಕಲಾಗಂಗೋತ್ರಿ ತಂಡದಿಂದ ಇರೋದ್ರಿಂದ ಈ ಅವಾರ್ಡ್ಗೆ ಆ ರಂಗಭೂಮಿಗೆ ಮತ್ತು ನಮ್ಮ ತಂಡಕ್ಕೆ ಮತ್ತು ರಂಗಕರ್ಮಿಗಳಿಗೆ ಕೊಟ್ಟಂತ ಅವಾರ್ಡ್ ಅಂತ ನಾನು ಭಾವಿಸ್ತೀನಿ. ಇದು ಪ್ರಾಮಾಣಿಕವಾಗಿ ಬಂದಿದೆ ಮತ್ತು ಅರ್ಹತೆ ಬೇಕಾದಷ್ಟು ಜನ ಇದ್ರು ಕೂಡ ನನ್ನನ್ನ ಗುರುತಿಸಿದ್ದಾರೆ ಆ ಕಮಿಟಿ ಅವರು ಅನ್ನೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಅವಾರ್ಡ್ ಅನ್ನತಕ್ಕಂಥದ್ದು ಏನು ಅಂತಂದ್ರೆ ಮುಂದಿನ ಇನ್ನೂ ಕೆಲವು ವರ್ಷಗಳ ಕಾಲ ಇದರಲ್ಲಿ ನೀವು ಮುಂದುವರಿದ ಇನ್ನೂ ಪ್ರೋತ್ಸಾಹಕ್ಕಂಥದ್ದು ರಂಗಭೂಮಿಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ಶಿಲ್ಪಕರಿಗೆ ಏಜ್ ಬಾರ್ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾಗಿ ಮುಂದುವರಿಸಲಿ ಅನ್ನೋದು ಒಂದು ಪ್ರೋತ್ಸಾಹ ಇರಬಹುದು. ಆ ದೃಷ್ಟಿಯಿಂದ ಸಂತೋಷ ಆಗಿದೆ. 51 ವರ್ಷದಿಂದ ಬಣ್ಣ ಹಾಕಿದ್ದೀನಿ. ನಿರಂತರವಾಗಿ ನಾನು ಸಿನಿಮಾ ನಟ ಆಗ್ಲಿ, MLA ಆಗ್ಲಿ, ಪಾಪ್ಯುಲರ್ ಆಗ್ಲಿ, ಚಿತ್ರಗಳು ಮಾಡ್ಕೊಂಡು ಎಲ್ಲೆಲ್ಲೋ ಓಡಾಡ್ತಿದ್ರು ಕೂಡ ತಿಂಗಳು ಒಂದಾದ್ರೂ ನಾಟಕವನ್ನ, ಪ್ರದರ್ಶನವನ್ನ ನಾನು ತಿಳಿದ ಮಟ್ಟಿಗೆ ಅವತ್ತಿನಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ತಮ್ಮ ತಂಡವನ್ನ ಕಟ್ಟೋದಕ್ಕೆ ನಾನು ಪೂರಕವಾಗಿದ್ದೀನಿ. ಯಾವುದೇ ದುಡ್ಡು ತಗೊಳ್ಳದೆ ತಂಡ ಉಳಿಲಿ ಮತ್ತು ರಂಗಭೂಮಿ ಉಳಿಲಿ ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಸಂತೋಷಕ್ಕೆ ಈಗ ಮುಖ್ಯಮಂತ್ರಿ ನಾಟಕ ಮಾಡ್ತಾ ಇದ್ದೀನಿ. ನಾನು ಮಾಡಿದಾಗ 28-29 ವರ್ಷ, ಆದ್ರೆ ಇವತ್ತು ನನಗೆ 74ನೇ ವಯಸ್ಸಿನಲ್ಲಿ ಅರ್ಹತೆ ಇದ್ದೀನಿ, ಅದು ಪಳಗಿದ್ದೀನಿ. ಆದ್ರೆ ಜನಪ್ರಿಯತೆ ಎಷ್ಟು ಮುಟ್ಟಿ ಪಡ್ಕೊಂಡಿದ್ದೆ ಅಂದ್ರೆ ಯಾವಾಗ ಹಾಕಿದ್ರು ಹೌಸ್ಫುಲ್ ಹೋಗುತ್ತೆ ಅಂತ ಅಂದಾಗ ಏನೋ ಒಂದ್ ಕಡೆ ನಂದು ಕಾಂಟ್ರಿಬ್ಯೂಷನ್ ಟು ದಿ ಥಿಯೇಟರ್. ರಂಗಭೂಮಿ ಇಂದ ಏನ್ ಮಾಡಬಹುದು ಅಂದ್ರೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಭ್ರಷ್ಟಾಚಾರ ಇರ್ತಂಗ್ ನೋಡ್ಕೊಳ್ಳಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ.
1: ಧಾರವಾಡ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಡಾ ಮೊರಾರ್ಜಿ ಪಿಸೆ ವಿರಚಿತ ಅಬ್ಸೆಂಟ್ ಫಾದರ್ ಸಿಂಡ್ರೋಮ್ ಅನುವಾದ ಕೃತಿ ಅಪ್ಪ ನೀನೇಕೆ ಹೀಗೆ ಇಂದು ಬೆಳಗ್ಗೆ 10:30ಕ್ಕೆ ಲೋಕಾರ್ಪಣೆಗೊಳ್ಳಲಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭವಾಗಲಿದ್ದು ಇದೇ 28ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿಯೇ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 7:16:36. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಭಾವಸ್ಪಂದನ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ಸಮಯದಲ್ಲಿ ಸೊಗಸಾದ ಭಾವಗೀತೆಗಳು ನಿಮ್ಮ ಜೊತೆ ಜೊತೆಯಾಗುತ್ತೆ. ಇದರ ಜೊತೆ ಜೊತೆಗೆ ಜೀವಿ ಅಂತಲೇ ಹೆಸರುವಾಸಿಯಾಗಿರುವ ಸಂಪಾದಕರು, ನಿಘಂಟುಕಾರ, ಬರಹಗಾರ, ವ್ಯಾಕರಣ ಶಾಸ್ತ್ರಜ್ಞ, ವಿಮರ್ಶಕರೂ ಆದ ಗಂಜಾಂ ವೆಂಕಟ ಸುಬ್ಬಯ್ಯ ಇವರ ಬಗೆಗೆ ಮಾತಾಡ್ತಾ ಸಾಗೋಣ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಕೀಳ್ತಾರೆ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ವಿಶ್ವಾಸ್ ವಶಿಷ್ಠ ಇವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಕೆಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ ಈ ಗೀತೆಗಿದೆ. ಸಂಗೀತ ಸಂಯೋಜನೆ ಉಪಾಸನಾ ಮೋಹನ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಟ್ಯೂನ್ ಮಾಡಿದಿರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 7:29:33. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ರಿಪೋರ್ಟ್ ಆನ್ BWF ವರ್ಲ್ಡ್ ಚಾಂಪಿಯನ್ಶಿಪ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಟ್ಯೂನ್ ಮಾಡಿದರೆ ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯವಾಗಿದೆ 7:46. ಜೀವಿ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕನ್ನಡ ನಿಘಂಟು ಶಾಸ್ತ್ರ ಪರಿಚಯ, ಈ ಕೃತಿಗೆ ಇವರು ತುಂಬಾನೇ ಹೆಸರುವಾಸಿ. ಅದಕ್ಕೆ ಇವರನ್ನ ನಿಘಂಟುಕಾರ ಅಂತ ಕೂಡ ಕರೀತಾ ಇದ್ರು. 8ಕ್ಕೂ ಹೆಚ್ಚು ನಿಘಂಟುಗಳನ್ನ ಇವರು ಸಂಕಲಿಸಿದ್ದಾರೆ. ಇನ್ನು ಸಾಹಿತ್ಯದ ಕಡೆಗೆ ನೋಡೋದಾದ್ರೆ ನಯಸಿನ, ಇಣುಕುನೋಟ, ಕಾವ್ಯ ಚಿಂತನೆ, ಪರಮಾರ್ಶನ, ಹೀಗೆ ಇನ್ನು ಸಾಕಷ್ಟಿದೆ. ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಂದೇ ಮಾತು ಬರೋದು, ಸಲ್ಯೂಟ್ ಟು ದಿಸ್ ಪರ್ಸನ್ ಆರ್ ಹ್ಯಾಟ್ಸ್ ಆಫ್ ಟು ದಿಸ್ ಪರ್ಸನ್ ಅಂತ. ಇನ್ನು ಈ ಬಗೆಗೆ ಇವರೊಂದಿಗೆ ಮಾತಾಡೋಣ, ಹಾಗೆ ಸೊಗಸಾದ ಭಾವಗೀತೆಗಳನ್ನು ಕೂಡ ಕೇಳ್ತಾ ಸಗುಣ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ವಿದ್ಯಾಮೂರ್ತಿ ಇವರ ಧ್ವನಿಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯ ಆಗಿದೆ 7:52:09. ಜೀವಿ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನೂ ಇವರ ಪ್ರಶಸ್ತಿಗಳ ಪಟ್ಟಿಯನ್ನು ಹೇಳ್ತಾ ಹೋದರೆ ಬಹುಶಃ ಸಮಯ ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಪ್ರಶಸ್ತಿಗಳಿದೆ. ಒಂದೆರಡನ್ನು ಹೇಳೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ಪದ್ಮಶ್ರೀ ಪ್ರಶಸ್ತಿ ಆಗಿರ್ಬೋದು, ತುಂಬ ದೊಡ್ಡ ಪಟ್ಟಿ ಇದೆ ಇವರ ಪ್ರಶಸ್ತಿ ಪಟ್ಟಿ. ಅದರಲ್ಲಿ ಒಂದೆರಡನ್ನು ಹೇಳಿದ್ದೀನಿ ಅಷ್ಟೇ. ಅಷ್ಟೇ ಅಲ್ಲದೆ ನಾನು ಇವರ ಬಗ್ಗೆ ಹೇಳಿದ್ದು ಬರೀ ಸಾಹಸಿವೆಯಷ್ಟು, ಆದರೆ ಇವರು ಬಗ್ಗೆ ಇರೋದು ಸಮುದ್ರದಷ್ಟು. ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ ಗಂಜಾ ವೆಂಕಟಸುಬ್ಬಣ್ಣಯ್ಯವರು. ಇನ್ನು ಇವ್ರ ಬಗ್ಗೆ ಮಾತಾಡಿದ್ದು ಇಂದಿನ ಭಾವಸ್ಪನ್ನದಲ್ಲಿ ನಿಮಗೆಲ್ಲರಿಗೂ ಖುಷಿ ಕೊಟ್ಟಿದ್ದಂಥ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸದಾ ಟ್ಯೂನಿನ್ ಆಗಿರಿ. ಇದು ಕನ್ನಡ ಕಾಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.

ಟ್ಯೂನ್ ಮಾಡಿದರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ್ ಬೆಲ್ಲು ಸಮಯವಾಗಿದೆ 7:59:36. ಇನ್ನು ಮುಂದೆ ಕೇಳಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಕೇಳುಗರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸಮಯ ಆಗಿದೆ 8:31:36 ನೀವು ಟ್ಯೂನ್ ಮಾಡಿದಿರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಅಜ್ಜಿ ಪ್ರಿಯಾಂಕಾ. ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ಎಲ್ಲ ಗೊತ್ತೇ ಇದೆ, ದಿನ ವಿಶೇಷತೆಗಳಾಗಿರ್ಬೋದು, ಕರೆಂಟ್ ಅಫೇರ್ಸ್, ಸೊಗಸಾದ ಹೊಸ ಚಿತ್ರಗೀತೆಗಳು ಎಲ್ಲವೂ ನಿಮ್ಮ ಜೊತೆಯಾಗುತ್ತೆ. ಸದಾ ಟ್ಯೂನ್ ಇನ್ ಮಾಡಿರಿ ಅಂತ ಹೇಳ್ತಾ ಯುವ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ, ಸಾಹಿತ್ಯ ಪ್ರಮೋದ್ ಮರವಂತೆ, ಸಂಗೀತ ಸಂಯೋಜನೆ ಅಜನೀಶ್ ಲೋಕನಾಥ್.

ಸಮಯ 8:36 ಟ್ಯೂನ್ ಮಾಡಿದರೆ ಇದು ಕನ್ನಡ ಕಾಮನ್ ಬೆಲ್ಲು. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಾವು 24 ಇಂಟರ್ನ್ಯಾಷನಲ್ ಸ್ಟ್ರೇಂಜ್ ಮ್ಯೂಸಿಕ್ ಡೇ ಅಂತ ಆಚರಿಸ್ತೀವಿ. ಏನಿದು ಅಂತ ನೀವು ನನ್ನ ಕೇಳೋದಾದರೆ, ವಿಭಿನ್ನ ಮತ್ತು ವಿಚಿತ್ರವಾದ ಸಂಗೀತವನ್ನು ಆಲಿಸಿ ಅಂತ ಹೇಳೋದು ಈ ದಿನದ ವಿಶೇಷತೆ. ಹೊಸ ಶೈಲಿಯ ಸಂಗೀತ ಗೀತೆಗಳಾಗಿರ್ಬೋದು, ಅಥವಾ ವಿಭಿನ್ನ ಅಥವಾ ಅಪರೂಪದ ವಾದ್ಯದ ಸಂಗೀತ ಆಗಿರ್ಬೋದು, ಅಥವಾ ಬೇರೆ ಬೇರೆ ದೇಶದ ವಾದ್ಯದ ಸಂಗೀತಗಳಾಗಿರ್ಬೋದು, ಇದನ್ನು ಕೇಳಿ ಅನ್ನೋದು ಈ ದಿನದ ಮೂಲ ಉದ್ದೇಶ. ನೀವು ಈ ಥರ ಬೇರೆ ಬೇರೆ ಸಂಗೀತಗಳನ್ನು ಆಲಿಸೋಕೆ ಇಷ್ಟಪಡ್ತೀರಾ, ಅಥವಾ ಬೇರೆ ಬೇರೆ ದೇಶದ ವಾದ್ಯಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ, ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013 9480901013. ರಕ್ಷಿತಾ ಸುರೇಶ್ ಇವರ ಧ್ವನಿಯಲ್ಲಿ ಉಪಾಧ್ಯಕ್ಷ ಛತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಸದಾ ಟ್ಯೂನಿನ್ ಆಗಿರಿ. ಇದು FM ರೈನ್ಬೋ ಕನ್ನಡ ಕಾಮನ್ ಬೆಲ್ಲು.

ಸಮಯ 8:41:32. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ನಿಮ್ಮ ಅಜ್ಜಿ ಪ್ರಿಯಾಂಕಾ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ, ಎಲ್ಲ ಕಡೆ ಮಳೆ. ಎಷ್ಟು ಎಲ್ಲೆಲ್ಲಿ ಮಳೆಯಾಗಿದೆ ಗೊತ್ತಾ? ಸುಮಾರು 190 ಹೆಚ್ಚು ವಾರ್ಡ್ಗಳಲ್ಲಿ ಮಳೆಯಾಗಿದೆಯಂತೆ ನಿನ್ನೆ. ಅಷ್ಟೇ ಅಲ್ಲ ರೀ, ಇನ್ನೂ 5 ಇದೇ ರೀತಿ ಮಳೆ ಮುಂದುವರಿಯುತ್ತೆ. ಅಂದರೆ ತುಂಬ ಜೋರು ಮಳೆ ಅಲ್ಲದೆ ಇದ್ರೂ ಸಾಧಾರಣ ಮಳೆ 5 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹವಾಮಾನ ಇಲಾಖೆಯವರು. ಆಚೆ ಹೋಗಬೇಕಾದ್ರೆ ಹುಷಾರಾಗಿರಿ, ಯಾಕಂದರೆ ಎಲ್ಲ ಕಡೆ ಎಲ್ಲೆಲ್ಲ ದೊಡ್ಡ ದೊಡ್ಡ ಏರಿಯಾಗಳಿದೆಯೋ, ಮ್ಯಾಜೆಸ್ಟಿಕ್ ಆಗಿರಬಹುದು ಅಥವಾ ವಿದ್ಯಾರಣ್ಯಪುರಂ ಆಗಿರಬಹುದು, ಮೆಟ್ರೋ ಸ್ಟೇಷನ್ಗಳಂತೂ ತುಂಬಿ ತುಳುಕ್ತಾ ಇತ್ತು ನಿನ್ನೆ ಅಂತ ಹೇಳಲಾಗಿದೆ ಪೇಪರ್ನಲ್ಲಿ. ಸೊ ಹೋಗಬೇಕಾದ್ರೆ ಆದಷ್ಟು ಗಮನದಲ್ಲಿಟ್ಟುಕೊಂಡು ನಿಮ್ಮೊಂದಿಗೆ ಛತ್ರಿನೋ ಅಥವಾ ರೇನ್ಕೋಟ್ ಈ ಥರ ಏನೇನು ನೀವು ಗಮನದಲ್ಲಿಟ್ಕೊಂಡು ಮಳೆಯನ್ನು ನೆನ್ಪಿಟ್ಕೊಂಡು ಹೋಗ್ಬೋದು ಹಾಗೆಲ್ಲ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಕನ್ನಡ ಕಾಮನ್ ಬಿಲ್ಲು, ಸದಾ ಟ್ಯೂನಿನ್ ಆಗಿರಿ. ಮಾರ್ಟಿನ್ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಅರ್ಜುನ್ ಎಪಿ, ಸಂಗೀತ ಸಂಯೋಜನೆ ಮಣಿ ಶರ್ಮಾ.

ಸಮಯ 8:47 ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಮನಬಿಲ್ಲು. ಸಂದೇಶಗಳು ನಿಮ್ಮನ್ನ ಬಂದು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದೀನಿ ಅಂತ ನೋಡೋದಾದ್ರೆ, ಆನಂದ್ ಅವರು ಶುಭೋದಯ ಕನ್ನಡ ಕಾಮನಬಿಲ್ಲು ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಜುಳಾ ಮುನಿಯಪ್ಪ ಅವರು ಕೂಡ ಮೈಸೂರು ರಸ್ತೆ ಬೆಂಗಳೂರಿಂದ ಸಂದೇಶವನ್ನ ಕಳಿಸಿ ಹಾಡುಗಳೆಲ್ಲ ತುಂಬಾನೇ ಸೊಗಸಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ನಮಗಾಗಿ ಗೀತೆಯನ್ನ ಪ್ರಸಾರ ಮಾಡಿದ ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಸಂಗೀತವೇ ನನ್ನ ಉಸಿರು ಅಂತ. ಹೌದು, ತುಂಬಾ ಜನಕ್ಕೆ ಸಂಗೀತ ಅಂದ್ರೆ ಬಹಳಾನೇ ಇಷ್ಟ. ಅವರ ಬಿಡುವಿನ ಸಮಯದಲ್ಲಿ ಸಂಗೀತವನ್ನ ಕೇಳ್ತಾನೆ ಇರ್ತಾರೆ ಅಂತ ಹೇಳ್ತಾ ಮತ್ತೊಬ್ರು ಸಂದೇಶವನ್ನ ಕಳಿಸಿರೋರು, ಕಾರ್ಯಕ್ರಮ ಕೇಳ್ತಾ ಇದೀವಿ, ಹಾಡುಗಳೆಲ್ಲ ತುಂಬಾನೇ ಸೊಗಸಾಗಿದೆ ಅಂತ. ಕಿಶನ್ ರೋಷನ್ ಶೋಭಾರಾಣಿ ಅವರು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರಿ, ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಕೇಳುಗರೆಲ್ಲರಿಗೋಸ್ಕರ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ವಿ ನಾಗೇಂದ್ರ ಪ್ರಸಾದ್. ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 8:53:38. ಟ್ಯೂನ್ ಮಾಡಿದಿರಿ, ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಮನಬೆಲ್ಲು. ಇದಾಗಿತ್ತು ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ. ಕಾರ್ಯಕ್ರಮ ಹಾಡುಗಳೆಲ್ಲವೂ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆಚೆ ಪ್ರಿಯಾಂಕಾ. ಕೇಳ್ತಾ ಇರಿ, ಇದು ನಿಮ್ಮ ಎಫ್ಎಂ ರೈನ್ಬೋ ಕನ್ನಡ ಕಮನಬೆಲ್ಲು.

0: 8:54 ಆಗಿದೆ. ಇನ್ನು ಮುಂದೆ ಕೇಳಿ ಆಯುಷ್ವಾಣಿ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ, ನಾನು ಡಾಕ್ಟರ್ ಪ್ರೇಮಾ ರಾಠೋಡ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ, ಅರಸೀಕೆರೆ ತಾಲೂಕು ಹಾಸನ್ ಜಿಲ್ಲೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಾನಸಿಕ ಕಾಯಿಲೆಗಳನ್ನು ನೋಡುತ್ತಿದ್ದೇವೆ. ಪ್ರಪಂಚಾದ್ಯಂತ 8 ಜನರಲ್ಲಿ ಒಬ್ಬರಿಗೆ ಮಾನಸಿಕ ಕಾಯಿಲೆಯು ಕಾಣಿಸುತ್ತಿದೆ. ಬದಲಾದ ಜೀವನ ಶೈಲಿ, ಆಧುನಿಕತೆ, ಕೆಲಸದ ಒತ್ತಡ, ಒಂಟಿ ಜೀವನ, ಅಂದರೆ ಕೂಡು ಕುಟುಂಬ ಮತ್ತು ಆತ್ಮೀಯರಿಂದ ದೂರವಿರುವುದು, ಹೀಗೆ ಅನೇಕ ಕಾರಣಗಳಿಂದಾಗಿ ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸುತ್ತಿದೆ. ಮಾನಸಿಕ ಆರೋಗ್ಯವೆಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಸಂಘರ್ಷಗಳನ್ನು ಯಶಸ್ವಿಯಾಗಿ ನಿಭಾಯಿಸುವುದು, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಸಾಮಾಜಿಕವಾಗಿ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವಂತದ್ದು ಹಾಗೂ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಡುವಂತದ್ದು. ಒಟ್ಟಾರೆ ಮಾನಸಿಕ ಆರೋಗ್ಯವು ನಮ್ಮ ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿಯಾಗಿರುತ್ತದೆ. ದೇಹ ಮತ್ತು ಮನಸ್ಸು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಮನುಷ್ಯ ದೈಹಿಕವಾಗಿ ನೋವು ಪಟ್ಟಾಗ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೆಯೇ ಮನಸ್ಸಿಗೆ ಆಘಾತವಾದಾಗ ಅದರ ಪರಿಣಾಮ ದೈಹಿಕವಾಗಿ ಕಾಣಿಸುತ್ತದೆ. ಮಾನಸಿಕ ಕಾಯಿಲೆಗಳಿಗೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ ಬಯಾಲಜಿಕಲ್ ಫ್ಯಾಕ್ಟರ್ಸ್, ಅಂದರೆ ಜೈವಿಕ ಕಾರಣಗಳು. ಇವು ಅನುವಂಶಿಕವಾಗಿ ಬರುವಂತದ್ದು. ತಾಯಿಯು ಗರ್ಭಾವಸ್ಥೆಯಲ್ಲಿರುವಾಗ ತೀವ್ರ ಒತ್ತಡ, ಆತಂಕ ಏನಾದರೂ ಅನುಭವಿಸಿದ್ದರೆ ಮಗುವಿಗೆ ಮಾನಸಿಕ ಕಾಯಿಲೆಯ ಲಕ್ಷಣಗಳು ಕಾಣಿಸುತ್ತವೆ. ಹೆರಿಗೆ ಸಮಯದಲ್ಲಿ ಮಗುವಿನ ತಲೆಗೆ ಗಾಯವಾದಾಗ ಮೆದುಳಿಗೆ ತೊಂದರೆಯಾಗಿ ಮಾನಸಿಕ ಕಾಯಿಲೆಗಳು ಬರುತ್ತವೆ. ಎರಡನೆಯದಾಗಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್, ಅಂದರೆ ಮನಸ್ಸಿಗೆ ಸಂಬಂಧಿಸಿದ ಕಾರಣಗಳು. ಪ್ರತಿಯೊಬ್ಬ ವ್ಯಕ್ತಿ ಸಮಸ್ಯೆಯನ್ನು ನೋಡುವ ರೀತಿ, ಅನುಭವಿಸುವ ರೀತಿ, ಪ್ರತಿಕ್ರಿಯಿಸುವ ರೀತಿ ಹಾಗೂ ವ್ಯಕ್ತಿತ್ವ ಸಂಬಂಧಿಸಿರುತ್ತದೆ. ಮೂರನೆಯದಾಗಿ ಸೋಷಿಯಲ್ ಫ್ಯಾಕ್ಟರ್ಸ್, ಅಂದರೆ ಸಾಮಾಜಿಕ ಸಮಸ್ಯೆಗಳು. ಬಡತನ, ಅನಕ್ಷರತೆ, ಸುತ್ತಮುತ್ತಲಿನ ಕಲುಷಿತ ವಾತಾವರಣಗಳು, ಭೇದ ಭಾವ, ಸಾಮಾಜಿಕ ತಾರತಮ್ಯ, ಜಾತೀಯತೆ, ಬಾಲ್ಯಾವಸ್ಥೆಯ ತೊಂದರೆಗಳು, ಕಟ್ಟುನಿಟ್ಟಾದ ಪೋಷಕರು, ಬೆದರಿಕೆಗಳು ಹಾಗೂ ಇತ್ತೀಚಿನ ಸೋಷಿಯಲ್ ಮೀಡಿಯಾದ ಪ್ರಭಾವಗಳು ಇರುತ್ತವೆ. ದಿನನಿತ್ಯದ ಜೀವನದಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳು ಬರ್ತಾ ಇರುತ್ತವೆ. ಆದರೆ ನಕಾರಾತ್ಮಕ ಭಾವನೆಗಳಾದ ಸಿಟ್ಟು, ಕೋಪ, ದ್ವೇಷ ಹಾಗೂ ಅಸೂಯೆ ಅತಿರೇಕಕ್ಕೆ ಹೋದಾಗ ಜೀವನ ತುಂಬಾ ಕಷ್ಟಕರವಾಗುತ್ತದೆ. ಇಂಥ ಸಮಯದಲ್ಲಿ ಸೂಕ್ತವಾದ ಸಮಾಲೋಚನೆ ಹಾಗೂ ಚಿಕಿತ್ಸೆಯು ಬೇಕಾಗುತ್ತದೆ. ಇಂಥ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿ ವ್ಯಕ್ತಿಗನುಗುಣವಾಗಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನು ಕೊಟ್ಟು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಿ ಸರಳ ಜೀವನ ನಡೆಸಲು ಸಹಾಯ ಮಾಡಲಾಗುತ್ತದೆ. ಈ ಜೀವಕ್ಕೆ ಇರುವ ಶಕ್ತಿಯನ್ನು ವೈಟಲ್ ಫೋರ್ಸ್ ಅಥವಾ ಜೀವಶಕ್ತಿ ಎನ್ನಲಾಗುತ್ತದೆ. ಮನಸ್ಸು, ದೇಹ ಮತ್ತು ಬುದ್ಧಿ ಅಸಮತೋಲನವಾದಾಗ ಜೀವಶಕ್ತಿ ಅಸಮತೋಲನವಾಗುತ್ತದೆ. ಹೋಮಿಯೋಪತಿ ಔಷಧಿಗಳು ಈ ಜೀವಶಕ್ತಿಯನ್ನು ಸಕ್ರಿಯಗೊಳಿಸಿ ಮನಸ್ಸು, ದೇಹ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ. ಮಾನಸಿಕ ಕಾಯಿಲೆಗಳು ಹೋಮಿಯೋಪತಿಯ ಕೆಲವು ಔಷಧಿಗಳು ಈ ರೀತಿಯಾಗಿವೆ. ಇಗ್ನೇಷಿಯ, ಈ ಔಷಧಿಯನ್ನು ತೀವ್ರ ದುಃಖ, ಆಘಾತ, ಒಳಗಿಟ್ಟಂತ ಭಾವನೆಗಳು, ಅಂದರೆ ಸಪ್ರೆಸ್ಡ್ ಫೀಲಿಂಗ್ಸ್ ಇದ್ದಾಗ ಕೊಡಲಾಗುತ್ತದೆ. ಎರಡನೇದಾಗಿ ನ್ಯಾಟ್ರಮ್ಯೂರ್, ಈ ಔಷಧಿಯನ್ನು ದೀರ್ಘಕಾಲದ ದುಃಖ, ಆಘಾತ, ಒಳಗುಣ ವ್ಯಕ್ತಿತ್ವ ಅಂದರೆ ಇಂಟ್ರೋವರ್ಟೆಡ್ ಪರ್ಸನಾಲಿಟಿ, ಏಕಾಂತವಾಗಿರುವುದು, ಅತಿ ಸಂವೇದನೆ ಇದ್ದಾಗ ಕೊಡಲಾಗುತ್ತದೆ. ಮೂರನೇದಾಗಿ ಅರ್ಸೆನಿಕ್ ಆಲ್ಬಮ್, ಈ ಔಷಧಿಯನ್ನು ತೀವ್ರ ಆತಂಕ, ಅಶಾಂತಿ, ರೋಗ ಹಾಗೂ ಮರಣದ ಭಯವಿದ್ದವರಿಗೆ ಕೊಡಲಾಗುತ್ತದೆ. ನಾಲ್ಕನೇದಾಗಿ ಪಲ್ಸೆಟಿಲ, ಮನೋಭಾವದ ಬದಲಾವಣೆ ಅಂದರೆ ಮೂಡ್ ಸ್ವಿಂಗ್ಸ್, ಸಾಂತ್ವನದ ಅಗತ್ಯವಿರುವವರಿಗೆ ಕೊಡಲಾಗುತ್ತದೆ. ಐದನೇದಾಗಿ ಕ್ಯಾಲ್ಕೆರಿಯಾಕಾಬ್, ಭವಿಷ್ಯದ ಭದ್ರತೆ ಕುರಿತು ಆತಂಕ, ಜವಾಬ್ದಾರಿಗಳ ಭಾರ ಹಾಗೂ ಯಾವಾಗಲೂ ಬೆಂಬಲದ ಅಗತ್ಯತೆ ಇರುವವರಿಗೆ ಕೊಡಲಾಗುತ್ತದೆ. ಆರನೆಯದಾಗಿ ಬೆಲಡೋನ, ತೀವ್ರತರವಾದ ಸಿಟ್ಟು, ಕೋಪವಿದ್ದವರಿಗೆ ಕೊಡಲಾಗುತ್ತದೆ. ಸ್ಟ್ರಮೋನಿಯಂ, ಸಿಟ್ಟು ಕೋಪದ ಜೊತೆಗೆ ಕತ್ತಲೆ ಭಯವಿದ್ದವರಿಗೆ ಕೊಡಲಾಗುತ್ತದೆ. ಇನ್ನು ಬೇರೆ ಔಷಧಿಗಳಾದ ಟ್ಯಾರೆಂಟುಲ ಹಿಸ್ಪ್ಯಾನಿಕ, ಟ್ಯಾರೆಂಟುಲ ಕ್ಯೂಬೆನ್ಸ್, ಟ್ಯೂಬರ್ಕ್ಯುಲಿನಮ್, ಕ್ಯಾಲ್ಕೆರಿಯಾಫಾಸ್, ಹಯೋಸೈಮಸ್, ಅಗ್ಯಾರಿಕಸ್ ಮುಂತಾದ ಔಷಧಿಗಳನ್ನು ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಗಮನದ ಕೊರತೆ, ಅತಿ ಚಟುವಟಿಕೆ ಇದ್ದವರಿಗೆ ಕೊಡಲಾಗುತ್ತದೆ. ಒಂದೇ ಸಮಸ್ಯೆಗೆ ಎಲ್ಲರಿಗೂ ಒಂದೇ ತರವಾದ ಔಷಧಿ ನೀಡಲಾಗುವುದಿಲ್ಲ. ಹಾಗೆ ತೀವ್ರತರವಾದ ಮಾನಸಿಕ ಕಾಯಿಲೆಗಳಾದ ಸಿಜೋಫ್ರೇನಿಯಾ, ಕ್ರಾನಿಕ್ ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್ಸ್ಗೆ ಅಲೋಪತಿ ವೈದ್ಯರು ಕೊಡುವ ಸೈಕ್ಯಾಟ್ರಿಕ್ ಔಷಧಿಗಳ ಜೊತೆಗೆ ಸಮಾನಾಂತರವಾಗಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಟ್ಟು ಕಾಯಿಲೆ ತೀವ್ರತೆಯನ್ನು ಕಡಿಮೆ ಮಾಡಲಾಗುತ್ತದೆ. ಸ್ವಾಸ್ಥ್ಯ ಸಮಾಜಕ್ಕೆ ಸ್ವಾಸ್ಥ್ಯ ಮನಸ್ಸು ತುಂಬಾ ಅಗತ್ಯವಿರುತ್ತದೆ. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಪರಿಹಾರ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೆ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಕನ್ನಡ ಕವನಬಿಲ್ಲು. ಸಮಯ ಆಗಿದೆ 9:28. ನಿಮ್ಮದೇ ಹಾಡು ಕೇಳುವ ಟೈಮ್ ಇದು. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕ. ತಡ ಯಾಕೆ, ನಿಮ್ಮ ಸಂದೇಶಗಳು ನನ್ನನ್ನು ಬಂದು ತಲುಪಲಿ, ಖಂಡಿತ ನಿಮ್ಮ ಹಾಡನ್ನು ಪ್ರಸಾರ ಮಾಡೋಣ ಅಂತ ಹೇಳ್ತಾ, ನಮ್ಮ ನಂಬರ್ 9480901013, 9480901013. ನಿಮ್ಮದೇ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಟಿವಿ ನಾಗರಿ, ಇದು FM ರೈನ್ಬೋ ಕನ್ನಡ ಕಮನಬಿಲ್ಲು.

ಸಮಯ ಆಗಿದೆ 9:12. ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಇದು. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದೀನಿ ಅಂತ ನೋಡೋದಾದ್ರೆ ಸಾಕಷ್ಟು ಸಂದೇಶಗಳು ನಮ್ಮನ್ನ ಬಂದು ತಲುಪಿದೆ. ಈಗಾಗಲೇ ನಿಮ್ಮ ಹಾಡುಗಳನ್ನ ನಾನು ಹಾಕೋದಕ್ಕೆ ಶುರು ಮಾಡಿದ್ದೀನಿ, ಮತ್ತೆ ಮುಂದೆ ಪ್ರಸಾರ ಮಾಡೋಣ ಅಂತ ಹೇಳಿ ಸಾಹುಕಾರ ನಾಗರಾಜ್ ಅವರು ಗಾಂಧಿ ರಸ್ತೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ತಮ್ಮ ನೆಚ್ಚಿನ ಗೀತೆಗಾಗಿ. ಹಾಗೆ ನಮಗೊಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಪ್ರಸಾದ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಸ್ಕಾರ ಕಾಮನಬೆಲ್ಲು ಶುಭೋದಯ ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿರೋರು ಚಂದ್ರಶೇಖರ್ ಅವರು ಗಂಗಾವತಿಯಿಂದ. ಹಾಗೆ ಸೀತಾರಾಮ್ ಕೀರ್ಕೋಡ್ ಅವರು ಕೂಡ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ತಮ್ಮ ನೆಚ್ಚಿನ ಗೀತೆಗಾಗಿ. ಹಾಗೆ ಜಯಶ್ರೀ ಸುನೀಲ್ ಅವರು ಕೂಡ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಕೂಡ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ವೆಂಕಟೇಶ್, ಲಕ್ಷ್ಮಿ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ ಇವರು ಕೂಡ ತಮ್ಮ ಫೇವ್ರೆಟ್ ಸಾಂಗ್ನ ಪ್ರಸಾರ ಮಾಡಿ ಅಂತ ಹೇಳಿ ಮೆಸೇಜನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಿಂದ ನಮಗೆ ಮೆಸೇಜ್ನ ಕಳಿಸಿ ಹೇಳ್ತಾ ಇರೋರು ಶ್ರೀಶೈಲ, ಆದಿತ್ಯ, ಶಿವಲೇಲಿ, ತೇಲಿ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೆರಿ ವೆರಿ ಗುಡ್ ಮಾರ್ನಿಂಗ್, ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾರವರು. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಲೇಔಟಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಮತ್ತೊಬ್ಬರು NG ಬಸವರಾಜ್ ಅವರು, ಅನ್ನಪೂರ್ಣ ಇವರು ಕೂಡ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿ ನಮ್ಮ ಗೀತೆಯನ್ನು ಹಾಕಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಬೆಳಗಿನ ಶುಭೋದಯಗಳು ಕಾಮನಬೆಲ್ಲಿಗೆ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಹನುಮಂತಪ್ಪ ಮಡಿವಾಳ ಅವರು ಜಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಸಂದೇಶಗಳು ಬರ್ತಾ ಇದೆ, ಖಂಡಿತ ಸಂದೇಶವನ್ನು ಕಳಿಸಿ ನಿಮ್ಮ ಹಾಡನ್ನು ಪ್ರಸಾರ ಮಾಡೋಣ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮ್ಮದೇ ಗೀತೆ ಬರ್ತಾ ಇದೆ. ಸಲಗ ಚಿತ್ರದಿಂದ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಐಶ್ವರ್ಯ ರಂಗರಾಜನ್ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ನಾಗರಾಜ್ ನಾಗಾರ್ಜುನ್ ಶರ್ಮಾ ಅವರು. ಸಂಗೀತ ಸಂಯೋಜನೆ ಚರಣ್ ರಾಜ್.

ಸಮಯ 9:53:59 ಕೇಳ್ತಾ ಇದ್ದೀರಾ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು ಸಖತ್ ಸಾಂಗ್ಸ್ನಲ್ಲಿ ನಾವಿದ್ದೇವೆ. ಇನ್ನೇನು, ಎಲ್ಲ ಹಬ್ಬಗಳ ಸಾಲು ಶುರುವಾಯಿತು. ಮುಂದೆ ರಕ್ಷಾಬಂಧನ್ ಬರ್ತಾ ಇದೆ. ರಾಖಿ ಹಬ್ಬ ಅಂತಲೇ ಕರಿತೀವಿ. ರಾಖಿ ಕಟ್ಟೋದು ಎಲ್ಲದರಲ್ಲೂ ರಾಖಿ ರಾಖಿ. ಎಲ್ಲಿ ನೋಡಿದ್ರು, ಯಾವ ಅಂಗಡಿಯಲ್ಲಿ ನೋಡಿದ್ರು ರಾಖಿನೇ ಇರುತ್ತೆ. ನೀವೇನು ಮಾಡ್ತೀರಾ, ನಿಮ್ಮ ಸಹೋದರನಿಗೆ ನೀವೇ ಮಾಡಿ ರಾಖಿ ಕಟ್ತಿರೋ ಅಥವಾ ಅಂಗಡಿಯಿಂದ ತಂದು ಕಟ್ತಿರೋ? ಎಷ್ಟೋ ಜನ ಈ ರಕ್ಷಾಬಂಧನ್ ಬರ್ತಿದೆ ಅಂತ ಅಂತಿದ್ದ ಹಾಗೇ ನಾನು ನನ್ನ ಅಣ್ಣನಿಗೋಸ್ಕರ ಅಥವಾ ನನ್ನ ತಮ್ಮನಿಗೋಸ್ಕರ ನಾನೇ ಮಾಡಬೇಕು ರಾಖಿನ ಅಂತ DIY ಅಂದರೆ ಡೂ ಇಟ್ ಯೋರ್ ಸೆಲ್ಫ್ ಅಂತ ಹೇಳಿ ತಾವೇ ಮಾಡಿ ಏನಾದರೂ ಒಂದು ಯುನೀಕಾಗಿ ನಮ್ಮ ಒಂದು ಯುನೀಕ್ ಟಚ್ ಅದರಲ್ಲಿ ಇರಬೇಕು ಅನ್ನೋ ಭಾವನೆಯಿಂದ ತಾವೇ ರಾಖಿ ಮಾಡಿ ಕಟ್ಟೋದು ಉಂಟು. ಆ ಥರ ಏನಾದರೂ ಐಡಿಯಾಗಳು ನಿಮ್ಮಲ್ಲೂ ಇವೆಯಾ? ಖಂಡಿತ ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ನಂಬರ್ ಗೊತ್ತೇ ಇದೆಯಲ್ಲ, 9408090131. 9480901013. ಸಖತ್ ಸಾಂಗ್ಸ್ನಲ್ಲಿ ನಿಮ್ಮದೇ ನೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾ ಇದೆ. ನಿಮ್ಮ ನೆಚ್ಚಿನ ಗೀತೆಗಳಿಗಾಗಿ ಖಂಡಿತ ಸಂದೇಶವನ್ನು ಕಳಿಸಿ ಅಂತ ಹೇಳಿದ ಮತ್ತೊಂದು ಗೀತೆ ಅಣ್ಣವರ ಮಕ್ಕಳಿಂದ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಶ್ಯಾಮ್ ಸುಂದರ್ ಕುಲಕರ್ಣಿಯವರು, ಹಾಗೆ ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:33, 26 ಸೆಕೆಂಡು. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಅಂತ ನೋಡೋದಾದ್ರೆ, ಹನುಮಂತಪ್ಪ ಮಡಿವಾಳ ಅವರು ಜಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮಗೆ ಟೈಮ್ ಇಲ್ಲ ಮೇಡಮ್, ಅಷ್ಟೊಂದು ಅಂಗಡಿಯಿಂದನೇ ತಂದು ನಮ್ಮ ಅಕ್ಕಂದರು ನಮ್ಮ ಅಣ್ಣನಿಗೆ ಹಾಗೂ ನನಗೆ ರಾಖಿ ಕಟ್ತಾರೆ, ನಾನು ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಕೆಲವ್ರಿಗೆ ಬ್ಯುಸಿ ಇರ್ತಾರೆ, ಟೈಮ್ ಇರೋದಿಲ್ಲ. ಹಾಗಾಗಿ ಎಷ್ಟೇ ಆಗಲಿ, ಬಾಂಧವ್ಯ ಅನ್ನೋದು ತುಂಬಾ ಮುಖ್ಯ. ಅದು ನಾವೇ ಮಾಡಿದ್ದಾದರೂ ಸರಿ, ಅಂಗಡಿಗೆ ಹೋಗಿ ನಮ್ಮ ಟೈಮನ್ನು ನಾವು ಅದಕ್ಕೋಸ್ಕರ ಕೊಟ್ಟು ಪ್ರೀತಿಯಿಂದ ತಂದು ಕೊಟ್ಟೋದಾದರೂ ಸರಿ, ಏನಂತೀರಾ? ಇನ್ನೂ ಸಾಕಷ್ಟು ಸಂದೇಶಗಳು ನನ್ನನ್ನು ಬಂದು ತಲುಪಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀನಿ ಅಂತ ನೋಡೋದಾದ್ರಿ, ಸಂಜಯ್ ಕುಮಾರ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಪುಣೆಯಿಂದ ಅವರ ನೆಚ್ಚಿನ ಗೀತೆಗಾಗಿ. ಹಾಗೆ ಮತ್ತೊಬ್ಬರು ವೆಂಕಟೇಶ್ ಅವರು, ಇಂದಿರಾ ಅವರು ಬಿನ್ನಿಪೇಟೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ ಕಾಮನಬಿಲ್ಲು ಅಂತ ಹೇಳಿ ದೇವಿ ಸಿಂಗ್ ಅವರು, ಸರೋಜ್ ಸಿಂಗ್, ಅದಿತಿ ಸಿಂಗ್ ಇವರು ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಹರೀಶ್, ಭಾವನಾ, ಇಂಚರ, ತ್ರಿಷಾ, ಪ್ರಕಾಶ್ ಇವರು ಮುತ್ತೇಗೌಡನ ಕೊಪ್ಪಲು ಇಲ್ಲಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಾಗೇಶ್, ದೀಪಾ, ಋತ್ವಿಕ್, ಸಾರ್ವಿಕ್ ಇವರು ಬೇಲೂರಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಬ್ಬರು ಪದ್ಮಜಾ ಶರತ್ ಬಿಡೆಯವರು ಹಂಪಿನಗರ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ ಕಾಮನಬಿಲ್ಲು ಅಂತ ಹೇಳಿ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಅನಂತರಾಜು ಅವರು ಹಿರಿಯೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಂಕರ್

ಜಗನಿ ಅವರು ಕೂಡ ರಾಯಚೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಶ್ ನಂದಿನಿ ಇವರು ಕೂಡ ಹಾಸನದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇರೋರು ಕೃಷ್ಣಬಾಯಿ, ಸಿಂಧು, ಪ್ರಿಯಾಂಕಾ, ಪವನ್, ಪಲ್ಲವಿ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಹಾಕಿ ಅಂತ ಹೇಳಿದ್ದಾರೆ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅವರು ಕೂಡ ಗುಬ್ಬಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಾಂಗ್ಲಿ ಜಿಲ್ಲೆಯಿಂದ ಅಲ್ತಾಫ್ ಹುಸೇರ, ಸೈಫುಲ್ಲಾ ಸಹಬಾದ್, ಕಿಸ್ ಕಿರತ್ ಹುಸೇರ, ರೆಹಮಾನ್ ಶೇಖ್, ರೆಹನ್ ಶೇಖ್ ಇವರು ಕೂಡ ಯಾವುದಾದ್ರೂ ಒಂದು ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಶ್ರೀಕಂಠನ್ ಅವರು ಅಗ್ರಹಾರ ಮೈಸೂರಿಂದ ನಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಹಲಿಕಪುರದಿಂದ ಐನ್ಹುದ್ದೀನ್ ಬನಹಟ್ಟಿ, ಮುಮ್ತಾಜ್ ಬನಹಟ್ಟಿ, ರಿಯಾಸ್, ರುಬೀನಾ, ಶಬೀರಾ, ಸೂಫಿಯಾ, ಜುನೈದ್, ಅಂಜುಮಾ, ಹುಮೇರಾ, ರಫಾತ್, ಮರಿಯಾ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಅಮರಾವತಿಯಿಂದ ಹರಿಕುಮಾರ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿ, ಹಾಗೆ ಮಧುಮತಿ ಕರ್ಮಡಿ ಅವರು ಕೂಡ ಸಂದೇಶವನ್ನು ಕಳಿಸಿದರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಇವರು ಕೂಡ ಚಂದಾಪುರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗಾಂಧಿನಗರ ಇಲ್ಲಿಂದ ಕೂಡ ಸಂದೇಶ ಬಂದಿದೆ, ಹೆಸರನ್ನು ಹಾಕಿಲ್ಲ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಟಿಪಿ ಸರ್ಕಲ್ ಹೊಸದುರ್ಗದಿಂದ ಚಿದಾನಂದ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಳಗಿನ ಶುಭೋದಯಗಳು ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ರೇಣುಕಾ ಅವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಗೀತಾ ಶಿವಪ್ರಸಾದ್ ಅವರು, ಗೀತಾ ಶ್ರೀನಿವಾಸ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಸ್ಕಾರ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮಂಜುನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಅನಂತಕುಮಾರ್ ಅವರು ನಾಗಮಂಗಲದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮೇಡಮ್, ನಮಗಾಗಿ ಒಂದು ಚೆನ್ನಾಗಿರೋ ಗೀತೆ ಹಾಕಿ ಶ್ರಾವಣ ಸೋಮವಾರದಂದು ಅಂತ ಹೇಳ್ತಾ ಇದ್ದಾರೆ. ಯಾರಿವರು? ಶಿವಾನಂದ್ ಅವರು ನಮಗೆ ಈ ರೀತಿ ಮೆಸೇಜನ್ನು ಮಾಡಿದರೆ ಖಂಡಿತ ಪ್ರಸಾರ ಮಾಡೋಣ. ನಿಮಗಾಗಿ ಎಲ್ಲ ಗೀತೆಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳಿ ಹಲೋ ಹಲೋ ಹಲೋ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಂತೋಷ್ ತೂಪದಳ ಅವರು ಕೂಡ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಮೈಸೂರಿನಿಂದ ಕೆಂಪರಾಜು ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಪತಿಯವರು ಪ್ರಕಾಶ್ ಇವರು ಕೂಡ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ತಮಗಾಗಿ ಗೀತೆಯನ್ನು ಕೇಳಿರೋರು ರಾಯಚೂರಿಂದ ಪಾಟೀಲ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಲಬುರಗಿಯಿಂದ ಕಡ್ಗಂಚಿಯಿಂದ ಧರ್ಮಣ ದನ್ನಿಯವರು ಕೂಡ ಸಂದೇಶ ಬಂದಿದೆ. ಶುಭ ಮುಂಜಾನೆ ಅಂತ ಹೇಳಿ ಮತ್ತೊಂದು ಸಂದೇಶ ಬಂದಿದೆ. ಅನ್ನಪೂರ್ಣೇಶ್ವರಿ ನಗರದ ಸುಮಿತಾ ಕಂಪರಾಜ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನಮಗಾಗಿ ಒಂದು ಈ ಅಪರೂಪದ ಗೀತೆ ಕೇಳಿಸಿ ಅಂತ ಹೇಳ್ತಾ ಇದ್ದಾರೆ. ಯಾರಿವರು? ಗಾನ ಸೋಮಪುಟ್ಟನಹಳ್ಳಿಯಿಂದ ಮಂಡ್ಯದ ನಂದಾ ದೀಪ ರಂಜಿತಾ ದರ್ಶಿನಿ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರಿಗೆ ವೆರಿ ವೆರಿ ವಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ನನಗೊಂದು ಹಾಡಬೇಕಲ್ಲ ಅಂತ ಕೇಳಿರೋರು ಅನಂತಮೂರ್ತಿಯವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಚಂದ್ರಶೇಖರ್ ನಾಯಕರು ಜೀವನ್ ಭೀಮನಗರ ದಾವಣಗೆರೆಯಿಂದ ಸತೀಶ್ ಅವರು, ಹಾಗೆ ನಮಸ್ತೆ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂಪತ್ ಲಕ್ಷ್ಮಿಯವರು ಮಲ್ಲೇಶ್ವರಂಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಸಂದೇಶಗಳು ಬಂದಿದೆ, ಹಾಗೆ ಎಲ್ಲರ ಸಂದೇಶವನ್ನು ನಾನು ಖಂಡಿತ ಓದಿದ್ದೀನಿ. ಹಾಗೆ ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಬೇಕು, ಸಂದೇಶ ಕಳಿಸಿ ನಮ್ಮ ನಂಬರ್ ಗೊತ್ತಿದೆಯಲ್ಲ 9900101013 ಅಂತ ಹೇಳ್ತಾ ಮತ್ತೊಂದು ಚಿತ್ರ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾರೆ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ್ ಬೆಲ್ಲು.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:47:17. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಅಂತ ನೋಡೋದಾದರೆ, ರಾಖಿಯನ್ನು ನಾವೇ ತಯಾರು ಮಾಡ್ತೀವಿ ಮೇಡಮ್ ಅಂತ ಹೇಳಿ ಯಶಸ್ವಿನಿಯವರು ಗಿರ್ಜಮ್ಮ ಅನ್ನಪೂರ್ಣ ಬಡವಾನಿ ಹೊಸದುರ್ಗದಿಂದ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಕೇಳಿ ಖುಷಿ ಆಯಿತು. ಹಾಗೆ ರಾಖಿ ನಾವು ಮಾಡಿದ್ರೂ ಅಷ್ಟೇ, ಅಂಗಡಿಯಿಂದ ತಂದರೂ ಅಷ್ಟೇ, ಆ ಬಾಂಧವ್ಯ ಎಂದಿಗೂ ಮರೆಯಾಗೋದಿಲ್ಲ, ಹಾಗೇನೆ ಇರುತ್ತೆ. ಹಾಗೆ ಯಾವಾಗಲೂ ತಂಗಿಯ ರಕ್ಷಣೆಗಾಗಿ ಅಥವಾ ಅಕ್ಕ ತಂಗಿಯರ ರಕ್ಷಣೆಗಾಗಿ ಅಣ್ಣ ಸಿದ್ಧರಿದ್ದೇ ಇರ್ತಾರೆ ಅಂತ. ಅದೇ ತಾನೇ ನಿಜವಾದ ಸೋದರ ಸೋದರಿಯರ ಸಂಬಂಧ ಅಂತ ಹೇಳೋದು. ಮತ್ತು ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಅರುಣಾ ಮೈತ್ರಿಯವರು ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಕಬಡ್ಡಿ ರವಿಯವರು, ಕಿಶಾನ್, ಹರ್ಷ ಇವರು ಮಾಗಡಿ ರೋಡ್ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗೊಂದು ಹಾಡಬೇಕಲ್ಲ ಅಂತ ಹೇಳಿ ಶ್ವೇತಾ ಎಸ್ರ ಅವರು ಸುಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಕೆ ಆರ್ ಪುರಂಯಿಂದ ಪ್ರಕಾಶ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಲೋ ಹಲೋ ನಮಸ್ಕಾರ ಅಂತ ಹೇಳಿ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಹೆಸರನ್ನು ಕಳಿಸಿಲ್ಲ, ಖಂಡಿತ ನಿಮ್ಮ ಹೆಸರಿನೊಂದಿಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಯಾರೆಲ್ಲ ಸಂದೇಶಗಳನ್ನು ಕಳಿಸಿರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಕೇಳುಗರಿಗೋಸ್ಕರನೇ ಇರೋ ಹಾಡು ಅಂದರೆ ಕಾರ್ಯಕ್ರಮ ಅಂದರೆ ಅದು ಸಖತ್ ಸಾಂಗ್ಸ್. ನಿಮ್ಮದೇ ಗೀತೆ ಪ್ರಸಾರ ಆಗುತ್ತೆ, ಕೇಳ್ತಾರೆ. ಇದು ನಿಮ್ಮ ನೆಚ್ಚಿನ ಕನ್ನಡ ಕವನವೆಲ್ಲವು. ಹೃದಯ ಪಲ್ಲವಿ ಈ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಆರ್ ಎನ್ ಜಿ ಗೋಪಾಲ್ ಅವರು. ಹಾಗೆ ಸಂಗೀತ ಸಂಯೋಜನೆ ಎಂ ರಂಗರಾವ್.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:57:37. ಇದಾಗಿತ್ತು ಇಂದಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮ. ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳು ಪ್ರಸಾರ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಮುಂದಿನ ಕಾರ್ಯಕ್ರಮ ಸಿನಿ ಚಿಟಿಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಸದಾ ಟೀನಿನಾಗಿರಿ. ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಲೇಖಕ ಪ್ರೇಮಚಂದ್ ಒಂದೆಡೆ ಹೀಗೆಂದಿದ್ದಾರೆ, ಚಿರಕಾಲ ರಾಷ್ಟ್ರವನ್ನು ಒಂದು ಸೂತ್ರದಲ್ಲಿ ಕಟ್ಟುವುದು ಭಾಷಾ ಬಂಧನ ಒಂದೇ.
2: ಕನ್ನಡದ ಕುರಿತು ಲೇಖಕ ಹಮಾನಾಯಕ್ ಹೀಗೆಂದಿದ್ದಾರೆ, ಕನ್ನಡಕ್ಕೆ ಏನಾದರೂ ಆಗಬೇಕಾಗಿದ್ದರೆ ಅದು ಕನ್ನಡಿಗರ ಮನೋಭಾವದ ಬದಲಾವಣೆ, ಕನ್ನಡಕ್ಕೆ ತಮ್ಮನ್ನೇ ಕೊಟ್ಟುಕೊಳ್ಳುವ ಧೋರಣೆ. ಇದು ನಾವು ಯೋಚಿಸಬೇಕಾದ್ದು, ಚಿಂತಿಸಬೇಕಾದ್ದು, ಕಾರ್ಯೋನ್ಮುಖರಾಗಬೇಕಾದ್ದು.
3: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸಿಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ 10:58 ಈ ಟೈಮ್ನಲ್ಲಿ ನೈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸಿನಿ ಚಿಟಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಸಾಕಷ್ಟು ಮುಖ್ಯವಾದ ಅಂಶಗಳೇ ಇರುತ್ತೆ. ಕಾಮಿಡಿ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಅಥವಾ ರೊಮ್ಯಾನ್ಸ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು. ಆದರೆ ಮುಖ್ಯವಾದದ್ದು ಸಂಗೀತ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಮುಖ್ಯವಾದಂತಹ ಸಂಗೀತ ಸಿನಿಮಾಗಳಿಗೆ ಸಾಕಷ್ಟು ಸಕ್ಸಸ್ಸನ್ನು ನೀಡುತ್ತೆ. ಇಂತಹ ಸಕ್ಸಸ್ನಲ್ಲಿ ಜೊತೆಯಾದ ಸಂಗೀತ ನಿರ್ದೇಶಕರನ್ನು ನೆನೆಸ್ಕೊಳ್ತಾ ಸಾಗೋಣ ಇಂದಿನ ಸಿನಿ ಚಿಟಿ ಕಾರ್ಯಕ್ರಮದಲ್ಲಿ. ಅದರಲ್ಲೂ ನಮ್ಮ ಸಂಗೀತ ನಿರ್ದೇಶಕರಾದ ಮನುಮೂರ್ತಿಯವರ ಸಂಗೀತ ನಿರ್ದೇಶನದ ಗೀತೆಗಳನ್ನು ಇಂದಿನ ಸಿನಿ ಚಿಟಿಯಲ್ಲಿ ಕೇಳ್ತಾ ಸಾಗೋಣ. ಸದಾ ಟ್ಯೂನಿನ್ ಆಗಿರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಅಮೆರಿಕ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಹಾಗೆ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ನಗದಿಹಳ್ಳಿ ಚಂದ್ರಶೇಖರ್ ಅವರು. ಹಾಗೆ ಸಂಗೀತ ಸಂಯೋಜನೆ ಮನು ಮೂರ್ತಿ.

ಸಮಯ 10:07:55 ಆಗಿದೆ. ಮನೋಮೂರ್ತಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ನೆನಪಾಗೋ ಸಾಂಗ್ ಅಂದರೆ ಅದು ಅಮೆರಿಕದ 100 ಜನ್ಮಕ್ಕೂ ಸಾಂಗ್. ಈಗಾಗಲೇ ನೀವು ಈ ಗೀತೆಯನ್ನು ಕೇಳಿದ್ರಿ. ಈ ಗೀತೆಯನ್ನು ಕೇಳಿದಷ್ಟು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸೋ ರೀತಿ ಇದೆ. ಅಷ್ಟು ಅದ್ಭುತವಾಗಿದೆ ಈ ಗೀತೆ. ಒಂಥರ ಎವರ್ ಗ್ರೀನ್ ಹಿಟ್ ಅಂತಲೇ ಹೇಳ್ಬೋದು. ಆದರೆ ಇವರು ಮೂಲತಃ ಇಂಜಿನಿಯರ್ ಆಗಿದ್ರು ಅಂದರೆ ನಿಮಗೆ ಗೊತ್ತಾ ಈ ವಿಷಯ? ಇಂಜಿನಿಯರ್ನಿಂದ ಇವರು ಸಂಗೀತಕ್ಕೆ ತಮ್ಮ ಹೆಜ್ಜೆಯನ್ನು ಬದಲಾಯಿಸ್ತಾರೆ. ಇದೇನಿದು ಇಂಜಿನಿಯರ್ ಆಗಿ ಮ್ಯೂಸಿಕ್ ಕಡೆ ಹೇಗೆ ಇವರ ಗಮನ ಹೋಯಿತು, ಯಾವಾಗ ಇದ್ರ ಮೇಲೆ ಇವರಿಗೆ ಆಸೆ ಬಂತು ಅಥವಾ ಇದ್ರ ಕಡೆ ಹೆಜ್ಜೆ ಹಾಕಬೇಕು ಅಂತ ಇವ್ರಿಗೆ ಯಾವಾಗ ಅನ್ನಿಸ್ತು, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಆದರೆ ಇವರ ಗೀತೆಗಳನ್ನು ಕೇಳೋದು ಅಷ್ಟೇ ಮುಖ್ಯ ಸಿನಿ ಚಿಟ್ಟೇನಿ ಅಂತ ಅನಿಸುತ್ತೆ ಅಲ್ಲ. ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ನನ್ನ ಪ್ರೀತಿಯ ಹುಡುಗಿ ಚಿತ್ರದಿಂದ ಸಾಹಿತ್ಯವನ್ನು ನೀಡಿದ್ದಾದ್ರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಹಾಗೆ ಸಂಗೀತವನ್ನು ನೀಡಿದ್ದಾರೆ ಮನುಮೂರ್ತಿಯವರು. ನಂದಿತಾ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನವೆಲ್ಲೋ.

ಇದ್ದರೆ ಗಮನಿಸಿ. ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ ನ ಸಂಪರ್ಕಿಸಿ.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ ಅನ್ನ ಟ್ಯೂನ್ ಮಾಡಿದ್ದೀರಾ. ನಾನಿಗೊಂದು ಪ್ರಶ್ನೆ ಕೇಳಿದ್ದೆ, ಈ ಸಿನಿಮಾದ ಸಾಹಸ ದೃಶ್ಯವೊಂದರಲ್ಲಿ ಅಮೀರ್ ಖಾನ್ ತಮ್ಮ ಕಡೆಗೆ ವೇಗವಾಗಿ ಬರ್ತಿದ್ದಂತ ರೈಲ್ಗೆ ಕೇವಲ 1.3 ಸೆಕೆಂಡ್ಗಳ ಅಂತರದಲ್ಲಿ ಹಾರ್ತಾರೆ ಯಾವುದೇ ಡ್ಯೂಪ್ನ ಬಳಸದೆ, ಯಾವ ಸಿನಿಮಾ ಇರ್ಬೋದು ಗೆಸ್ ಮಾಡಿ ಅಂತ ಕೇಳಿದ್ದೆ. ಎನ್ ಆರ್ ಪ್ರಸಾದ್ ರಜಜಿ ನಗರದಿಂದ, ನೇತ್ರ ಕೆಂಗೇರಿಯಿಂದ, ಕಬಡ್ಡಿ ಇಂದಿರ ಕಬಡ್ಡಿ ವೆಂಕಟೇಶ್ ಬಿನಿಪೇಟೆಯಿಂದ, ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 8817 ನಿಮ್ಮ ಗೆಸ್ ಕೂಡ ಕರೆಕ್ಟ್ ಆಗಿದೆ. ಹಾಗೆ ಸರಿ ಉತ್ತರವನ್ನು ಕಳಿಸಿರೋರು ಮತ್ತಾರು ಅಂತ ಹೇಳಿ ನೋಡೋದಾದ್ರೆ, ಜಗದಾಂಬಿಕಾ ಹಂಸವೇಣಿ ಅವರ ಗೆಸ್ಸಿಂಗ್ ಕೂಡ ಕರೆಕ್ಟ್ ಆಗಿದೆ. ರೋಹನ್, ಕಿಶನ್ ರೋಷನ್, ಶೋಭರಾಣಿ, ಹನುಮಂತೇಗೌಡ ಹಾಡ್ಲಿ

ಇಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಇರಬಹುದಾ ಮೇಡಮ್ ಈ ಚಿತ್ರ ಅಂತ ಕೇಳ್ತಿದ್ರೆ ಖಂಡಿತ ಅದೇ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ ನಿಮ್ಮ ಗೆಸ್ ಕೂಡ ಕರೆಕ್ಟ್ ಆಗಿದೆ. ರಾಜೇಂದ್ರ ಬನಶಂಕರಿಯಿಂದ ಸರಿಯಾಗಿ ಗೆಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಉತ್ತರ ಕೂಡ ಸರಿ ಇರಬಹುದಾ ಅಂತ ಹೇಳಿ ಬಹಳ ಜನ ಕೇಳ್ತಾ ಇದೀರಾ. ದಂಗಲ್ ಚಿತ್ರ ಇರಬಹುದಾ ಅಂತ ಕೇಳಿದ್ದೀರಾ. ಇಲ್ಲ ಇಲ್ಲ, ಸರಿಯಾದ ಉತ್ತರ ಅಲ್ಲ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ ಸರಿ ಉತ್ತರ ಆಗಿತ್ತು ಗುಲಾಂ ಚಿತ್ರ. ಗುಲಾಂ ಚಿತ್ರದ ಸಾಹಸ ದೃಶ್ಯವೊಂದರಲ್ಲಿ ಅಮೀರ್ ಖಾನ್ ತಮ್ಮ ಕಡೆಗೆ ವೇಗವಾಗಿ ರೈಲು ಬರ್ತಾ ಇರುತ್ತೆ. ಆ ರೈಲಿನ ಎದುರುಗಡೆ ಕೇವಲ 1.3 ಸೆಕೆಂಡ್ಗಳ ಅಂತರದಲ್ಲಿ ಹಾರಬೇಕಾಗಿರುತ್ತೆ. ಈ ದೃಶ್ಯಕ್ಕೆ ಯಾವುದೇ ಡ್ಯೂಪ್ ಬಳಸೋದಿಲ್ಲ, ಸ್ವತಃ ಅಮೀರ್ ಖಾನ್ ಅವರೇ ಅಭಿನಯಿಸ್ತಾರೆ. ಅತ್ಯಂತ ಅಪಾಯಕಾರಿ ದೃಶ್ಯ ಅದಾಗಿರುತ್ತೆ. ಅಂಥ ದೃಶ್ಯದಲ್ಲೂ ಕೂಡ ಸಿನಿಮಾಗೆ ಡೆಡಿಕೇಟ್ ಮಾಡೋದು ಅಂತಾರಲ್ಲ, ಅದೇ ರೀತಿ ನಾನೇ ಅಭಿನಯಿಸ್ತೀನಿ ಅಂತ ಹೇಳಿ ಅಮೀರ್ ಖಾನ್ ಅವರು ಈ ಒಂದು ಸಾಹಸ ದೃಶ್ಯವೊಂದರಲ್ಲಿ ಕಾಣಿಸ್ಕೊಳ್ತಾರೆ. ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂಥ ಗೀತೆಗಳು ನಿಮಗಾಗಿಯೇ ಪ್ರಸಾರವಾಗ್ತಾ ಇವೆ.

ಬಾಲಿವುಡ್ ಟ್ರಿವ್ಯಾಗಳನ್ನ ಕೇಳ್ತಾ ನಿಮ್ಮ ನೆಚ್ಚಿನ ಹಾಡುಗಳನ್ನ ಆಲಿಸ್ತಾ ಇದ್ದೀರಾ. ಇಂದು ಇಬ್ಬರ ಪುಣ್ಯಸ್ಮರಣೆಯ ದಿನ ಕೂಡ ಹೌದು ಬಾಲಿವುಡ್ ಚಿತ್ರರಂಗದಲ್ಲಿ. ಹಾಗಾಗಿ ಅವರ ಸ್ಮರಣೆಗಾಗಿ ಎರಡು ಗೀತೆಗಳು ಪ್ರಸಾರ ಆಗಲೇಬೇಕು ಅಂತ ಹೇಳಿ ಗೀತೆಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಕಲ್ಯಾಣ್ಜಿ ಆನಂದ್ಜಿ ಈ ಜೋಡಿಯ ಕಲ್ಯಾಣ್ಜಿ ಅವರ ಪುಣ್ಯಸ್ಮರಣೆ ಇಂದು, ಹಾಗೆ ನಟಿ

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಬಾಯ್ ಟ್ರಿವ್ಯಾಗಳನ್ನ ಕೇಳ್ತಾ ನಿಮ್ಮ ನೆಚ್ಚಿನ ಹಾಡುಗಳನ್ನ ಆಲಿಸ್ತಾ ಇದ್ದೀರಾ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮ ಹಾಡು ಕೂಡ ಪ್ರಸಾರವಾಗುತ್ತಾ ಅಂತ ಹೇಳಿ ಶ್ರೀನಿವಾಸ ಯಲಹಂಕದಿಂದ ಸಂದೇಶವನ್ನ ಕಳಿಸಿ ಕೇಳ್ತಾ ಇದ್ದಾರೆ. ಹಾಗೆ ನಮಗೂ ಕೂಡ ಒಂದು ಹಾಡು ಬರಲಿ ಅಂತ ಹೇಳಿ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಹಾಡು ಕೂಡ ಪ್ರಸಾರ ಆಗ್ಲಿ ಕಲ್ಯಾಣ್ಜಿ ಅವರ ಪುಣ್ಯ ಸ್ಮರಣೆಯ ಈ ದಿನದಂದು ಅಂತ ಹೇಳಿ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ವಾಸುಕಿ ದೈಜೋಡೆ ಸಾಗರದಿಂದ ಕೇಳ್ತಾ ಇದ್ದಾರೆ. ಹಾಗೆ ದೇವಾನಂದ್ ಇಟಗಿ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ನಮಗೂ ಒಂದು ಹಾಡು ಪ್ರಸಾರ ಆಗ್ಲಿ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸಂದೇಶವನ್ನ ಕಳಿಸ್ಕೊಟ್ಟಿರೋದು ಕೊಡಗುವಿಂದ ಸಂದೇಶವನ್ನ ಕಳಿಸ್ಕೊಟ್ಟಿರೋದಾರೆ. ನಂಬರ್ ಎಂಡಿಂಗ್ ವಿತ್ 6741 ನಿಮ್ಮ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಹಾಗೆ ನಮ್ಮ ಹಾಡು ಕೂಡ ಈ ಹೊತ್ತಲ್ಲಿ ಪ್ರಸಾರ ಆದ್ರೆ ಬಹಳ ಖುಷಿಯಾಗುತ್ತೆ ಅಂತ ಹೇಳಿ ಗೀತೆಗೆ ರಿಕ್ವೆಸ್ಟ್ ಮಾಡಿರುವುದು ಹೋಳಿ ಲಕ್ಷ್ಮಿ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ನಿಮ್ಮೆಲ್ಲರ ನೆಚ್ಚಿನ ಗೀತೆ ಪ್ರಸಾರ ಆಗತ್ತೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಮತ್ತೊಂದು ಟ್ರಿವ್ಯಾ ನಿಮಗೆ ಕೊಡೋದಕ್ಕಿಂತ ಮುಂಚೆ ಮತ್ತೊಂದು ಪ್ರಶ್ನೆ ನಿಮ್ಮನ್ನ ಕೇಳೋದು ಬಾಕಿ ಇದೆ. ಏನ್ ಪ್ರಶ್ನೆ ಅಂದ್ರೆ, ಈ ಗಾಯಕನ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ಟಿಕೆಟ್ ಪರಿಶೀಲಕರಾಗಿ ಕೆಲಸ ಮಾಡ್ತಾರೆ ಶಾರುಖ್ ಖಾನ್ ಅವರು. ಗಾಯಕರೊಬ್ಬರ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ಟಿಕೆಟ್ ಪರಿಶೀಲಕರಾಗಿ ಕೆಲಸ ಮಾಡ್ತಾರೆ ಶಾರುಖ್ ಖಾನ್ ಅವರು. ಆ ನಂತರ ಆ ಕೆಲಸಕ್ಕೆ 50 ರೂಪಾಯಿ ಸಂಭಾವನೆಯನ್ನ ಕೂಡ ತಗೊಳ್ತಾರೆ ಶಾರುಖ್ ಖಾನ್ ಅವರು. ಹಾಗಿದ್ರೆ ಯಾವ ಗಾಯಕನ ಸಂಗೀತ ಕಾರ್ಯಕ್ರಮ ಅದಾಗಿತ್ತು? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಬಾಲಿವುಡ್ ನ ಎವರ್ ಗ್ರೀನ್ ಸಾಂಗ್ ಅಂತಾನೆ ಹೇಳ್ಬೋದು. ರಿಕ್ವೆಸ್ಟ್ ಮಾಡಿದ್ರಿ, ನೀವೇ ರಿಕ್ವೆಸ್ಟ್ ಮಾಡಿದಂತ ಗೀತೆಗಳು ನಿಮಗಾಗಿಯೇ ಪ್ರಸಾರವಾಗ್ತಾ ಇದೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ನಾನೊಂದು ಟ್ರಿವ್ಯಾ ಕೊಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಪ್ರಶ್ನೆ ಕೇಳಿ ಆಗಿತ್ತು. ಶಾರುಖ್ ಖಾನ್ ಅವರು ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ, ಕಲಾವಿದನ ಸಂಗೀತ ಕಾರ್ಯಕ್ರಮದಲ್ಲಿ ಟಿಕೆಟ್ ಪರಿಶೀಲಕರಾಗಿ ಕೆಲಸ ಮಾಡಿ 50 ರೂಪಾಯಿ ಸಂಭಾವನೆ ಪಡೆದಿದ್ರು. ಯಾರ ಸಂಗೀತ ಕಾರ್ಯಕ್ರಮ ಅದು ಅನ್ನೋದು ನಿಮಗೇನಾದರೂ ಗೊತ್ತಿದೆಯಾ ಅಂತ ಕೇಳಿದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ. ನೇತ್ರ ಕೆಂಗೇರಿಯಿಂದ, ಕಬಾಡಿ ಇಂದಿರಾ, ಕಬಾಡಿ ವೆಂಕಟೇಶ್ ಬಿನಿಪೇಟೆಯಿಂದ ಬಪಿಲಹರಿ ಅವರು ಇರ್ಬೋದಾ ಅಂತ ಕೇಳ್ತಾ ಇದ್ದೀರಾ ಕೆಲವರು. ಜಗದಾಂಬಿಕಾ ಹಂಸವೇಣಿ ಅವರ ಗೆಸ್ಸಿಂಗ್ ಕೂಡ ಕರೆಕ್ಟ್ ಆಗಿದೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಹನುಮಂತೇಗೌಡರು. ಹಾಟ್ಲಿಯಿಂದ ಅನಿಲ್ ಪ್ರಸಾದ್, ರಾಜಾಜಿ ನಗರದಿಂದ ರಾಜೇಂದ್ರ ಬನಶಂಕರಿಯಿಂದ ನಮ್ಮ ಗೆಸ್ ಕೂಡ ಕರೆಕ್ಟ್ ಇದೆ ಅಲ್ವನ್ರಿ ಅಂತ ಹೇಳಿ ಹುಬ್ಬಳ್ಳಿಯ ಲೋಹಿಯ ನಗರದ ಚನ್ನಬಸಪ್ಪ ಅವರು ಕೇಳ್ತಾ ಇದ್ದಾರೆ. ಖಂಡಿತವಾಗೂ ಕಣ್ರಿ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಮತ್ತಾರು ಅಂದ್ರೆ ಸದ್ಯಕ್ಕೆ ಎಸ್, ಇನ್ನು ಬಹಳಷ್ಟು ಜನ ನಾವು ಕೂಡ ಗೆಸ್ ಮಾಡಿದ್ದೀವಿ, ಕರೆಕ್ಟ್ ಆಗಿದ್ಯಾ ಚೆಕ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಎಸ್, ಸದ್ಯಕ್ಕೆ ಏನಾಗಿತ್ತು ಸರಿಯಾದ ಉತ್ತರ ಅಂತ ಹೇಳಿದ್ರೆ, ಪಂಕಜ್ ಉದಾಸ್ ಅವರ ಸಂಗೀತ ಕಾರ್ಯಕ್ರಮ ಅದು ದೆಹಲಿಯಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಶಾರುಖ್ ಖಾನ್ ಅವರು ಟಿಕೆಟ್ ಪರಿಶೀಲಕರಾಗಿ ಕೆಲಸ ಮಾಡ್ತಾರೆ. 50 ರೂಪಾಯಿ ಸಂಭಾವನೆ ಕೂಡ ಸಿಗತ್ತೆ. ಆ ಹಣದಿಂದ ಅವರು ತಾಜ್ಮಹಲ್ ಅನ್ನು ನೋಡೋದಕ್ಕೆ ಆಗ್ರಾಕ್ಕೆ ರೈಲು ಟಿಕೆಟ್ ಅನ್ನು ಕೊಂಡ್ಕೊಳ್ತಾರೆ. ಆ 50 ರೂಪಾಯಿ ಯಾವುದಕ್ಕೆ ಬಳಸ್ತಾರೆ ಅಂದರೆ, ತಾಜ್ಮಹಲ್ ನೋಡೋದಕ್ಕೆ ಹೋಗೋದಕ್ಕೆ, ಆಗ್ರಾಕ್ಕೆ ಹೋಗೋದಕ್ಕೆ ರೈಲು ಟಿಕೆಟ್ ಅನ್ನು ಪಡ್ಕೊಳ್ಳೋದಕ್ಕೋಸ್ಕರ ಆ ಒಂದು ದುಡ್ಡನ್ನು ಬಳಕೆ ಮಾಡ್ತಾರೆ ಶಾರುಖ್ ಖಾನ್ ಅವರು. ಓಕೆ, ಎಸ್, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ.

ಬಾಲಿವುಡ್ ಟ್ರಿವ್ಯಾಗಳನ್ನ ಕೇಳ್ತಾ ಇದ್ರಿ, ಜೊತೆಗೆ ನೀವೇ ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳು ನಿಮಗಾಗಿಯೇ ಪ್ರಸಾರ ಆಗ್ತಾ ಇತ್ತು. ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಕೇಳ್ತಾ ಇದಾರೆ. ಹಾಗೆ ಎಸ್, ನಮ್ಮ ಹಾಡು ಕೂಡ ಬರ್ಲಿ ಕಣ್ರಿ ಅಂತ ಹೇಳಿ ಹನುಮಂತೇಗೌಡರು ಹಾಡ್ಲಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಎಸ್, ನಮಗೂ ಒಂದು ಗೀತೆ ಪ್ರಸಾರ ಆಗುತ್ತಾ ಅಂತ ಹೇಳಿ ಮಹೇಶ್ ನಾಗೂರ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನನ್ನ ಹಾಡು ಬರಲ್ಲ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿ ನಾಗರತ್ನ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಖಂಡಿತ ಖಂಡಿತ ಪ್ರಸಾರ ಆಗುತ್ತೆ ನಿಮ್ಮ ಹಾಡು. ಬೇಸರ ಮಾಡಿಕೊಂಡು ನೀವು ಅಳೋ ಎಮೋಜಿ ಎಲ್ಲ ಕಳಿಸ್ಬಿಟ್ರೆ ಖಂಡಿತ ನಮಗೂ ದುಃಖ ಆಗುತ್ತೆ ರೀ, ಹಾಗೆ ಬೇಡ. ಭೋಜರಾಜ್ ಕಮ್ಮಳ್ಳಿ ಪಂಜಾಬಿನಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಹಾಡು ಕೂಡ ಪ್ರಸಾರ ಆಗುತ್ತಲ್ವೇ ಈ ಹೊತ್ತಲ್ಲಿ ಅಂತ ಹೇಳಿ ನೀವು ರಿಕ್ವೆಸ್ಟ್ ಮಾಡಿದ್ರಿ. ಸದಾಶಿವ ಹುಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರು. ಮಲ್ಲಿಕಾರ್ಜುನ ಕಲಬುರಗಿ ಜಿಲ್ಲೆ ಬೆಂಚೌಳಿಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ರು. ಖಂಡಿತ ನಿಮ್ಮೆಲ್ಲರ ರಿಕ್ವೆಸ್ಟ್ ಅನ್ನ ನಾವು ಪ್ರಸಾರ ಮಾಡೋ ಪ್ರಯತ್ನ ಈ ಒಂದು ಗಂಟೆಯ ಕಾಲಾವಧಿಯಲ್ಲಿ ಪ್ರಯತ್ನಿಸ್ತೀವಿ. ಸಾಧ್ಯ ಆಗ್ಲಿಲ್ಲ ಅಂದ್ರೆ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ನಾಳೆ ಕೂಡ 11 to 12 ತನಕ ಬೆಳಗ್ಗೆ ನಿಮಗಾಗಿ ಆಪ್ಕಿ ಪಸಂದ್ ಕಾರ್ಯಕ್ರಮ ಇದ್ದೇ ಇರುತ್ತೆ. ಪ್ರತಿದಿನ ನಿಮ್ಮ ರಿಕ್ವೆಸ್ಟ್ ಅನ್ನು ನೀವು ನಮಗೆ ಸಲ್ಲಿಸಬಹುದು. ನಿಮ್ಮ ಗೀತೆ ಒಂದಲ್ಲ ಒಂದು ದಿನ ಖಂಡಿತ ಪ್ರಸಾರ ಆಗುತ್ತೆ. ಸದ್ಯಕ್ಕೆ ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಬಾಲಿವುಡ್ ಟ್ರಿವಿಯಾ ಜೊತೆ ಇಂಟ್ರೆಸ್ಟಿಂಗ್ ಮಾಹಿತಿಗಳ ಜೊತೆಗೆ ನಿಮ್ಮ ನೆಚ್ಚಿನ ಹಾಡುಗಳು ಈ ಹೊತ್ತಿನಲ್ಲಿ ಪ್ರಸಾರ ಆಯಿತು. ಇನ್ನೂ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರವಾಗುತ್ತೆ, ನೀವೇ ರಿಕ್ವೆಸ್ಟ್ ಮಾಡಿದಂತಹ ಗೀತೆಗಳು. ಸದ್ಯಕ್ಕೆ ನಾನು

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಆಯೋಜಿತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ನಾಗರಿಕರು ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ವಿವರಗಳನ್ನು ಪರಿಶೀಲಿಸಿ ಮಾಹಿತಿಯ ನಿಖರತೆ ಖಚಿತಪಡಿಸಿಕೊಳ್ಳುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕೋರಿದ್ದಾರೆ. ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಂದಿನಿಂದ ಸೆಪ್ಟೆಂಬರ್ 23ರವರೆಗೆ ಒಂದು ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಿದ ರಾಜ್ಯದ ಎಲ್ಲ ನಾಗರಿಕರಿಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಹಕ್ಕು ಹಾಗೂ ಆಕ್ಷೇಪಣೆಗಳ ಕುರಿತು ನೋಟಿಸ್ ನೀಡುವಿಕೆ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇಂದಿನಿಂದ ಅಕ್ಟೋಬರ್ 22ರವರೆಗೆ ನಡೆಯಲಿದೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮೈಸೂರಿನಲ್ಲಿ ಇಂದಿನಿಂದ ಬುಧವಾರದವರೆಗೆ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟೀಯ ಸಮಾವೇಶವನ್ನು ಆಯೋಜಿಸಿದೆ. ಈ ಸಮಾವೇಶ ಬುಡಕಟ್ಟು ಭಾಷೆಗಳ ದಾಖಲೀಕರಣ, ಸಂರಕ್ಷಣೆ ಮತ್ತು ಪುನರುಜ್ಜೀವನದ ಕುರಿತು ಸಂವಾದವನ್ನು ಕೇಂದ್ರೀಕರಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಸಮಾವೇಶವನ್ನು ಉದ್ಘಾಟಿಸಿದರು. ನಿನ್ನೆ ಬೆಂಗಳೂರಿಗೆ ಆಗಮಿಸಿದ ಸಚಿವರು ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಸೌಹಾರ್ದ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಶಿರಬೂರು ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದರು. ತುಮಕೂರು ಜಿಲ್ಲಾಸ್ಪತ್ರೆಗೆ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ 132 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 300 ಹಾಸಿಗೆ ಸಾಮರ್ಥ್ಯದ ನೂತನ ಕಟ್ಟಡ ಕಾಮಗಾರಿ ವೀಕ್ಷಿಸಿದರು. ಹಳೆ ಕಟ್ಟಡ ತೆರವು ಕಾರ್ಯವನ್ನು ಪರಿಶೀಲಿಸಿದರು. ಇಂದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ಕ್ರಾಂತಿಕಾರಿ ಹುತಾತ್ಮ ಶಿವರಾಮ ರಾಜಗುರು ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಸ್ವಾತಂತ್ರ್ಯ ಸೇನಾನಿ ರಾಜಗುರು ಅವರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದು ಆರಂಭಗೊಂಡಿದೆ. ಪಂದ್ಯಾವಳಿಗೆ ಮಹಾನಗರ ಪಾಲಿಕೆ ಮಹಾಪೌರ ಪಿ ಗಾದೆಪ್ಪ ಚಾಲನೆ ನೀಡಿದರು. ಮೊದಲ ಪಂದ್ಯದಲ್ಲಿ ಆತಿಥೇಯ ಬಳ್ಳಾರಿ ಜಿಲ್ಲಾ ತಂಡ ಗದಗ್ ತಂಡವನ್ನು 5-0 ಗೋಲುಗಳ ಅಂತರದಿಂದ ಮಣಿಸಿತು. 28ರವರೆಗೆ ಜರುಗುವ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಕಾರ್ಯಕಾರಿ ಸದಸ್ಯ ಡಿ ಶಾಶಾವಲಿ ನಾಲಬಂಡ್.
1: 16th ಸಬ್ ಜೂನಿಯರ್ ಹಾಕಿ ಟೂರ್ನಮೆಂಟ್ ಬಳ್ಳಾರಿ ಜಿಲ್ಲೆಗೆ ಬಂದಿದೆ. ಸುಮಾರು 3 ವರ್ಷದಿಂದ ನಾವೇ ಹೋಸ್ಟ್ ಮಾಡ್ತಾ ಇದೀವಿ. 12 ತಂಡಗಳು ಭಾಗವಹಿಸಲಿದ್ದಾರೆ. ಬಳ್ಳಾರಿ, ಗದಗ, ಕಲಬುರಗಿ, ಹಾವೇರಿ, ದಾವಣಗೆರೆ, ಬಾಗಲಕೋಟೆ, ಧಾರವಾಡ, ರಾಯಚೂರು, ಕೂರ್ಗ್, ಮೈಸೂರು, ಹಾಸನ ಅಂಡ್ ಶಿವಮೊಗ್ಗ. ಡೈಲಿ 4 ಮ್ಯಾಚಸ್ ಇರ್ತವೆ, 6:30 to 7:30, 4 ಗಂಟೆಯಿಂದ 5 ಗಂಟೆವರೆಗೆ ಟೋಟಲ್ 4 ಮ್ಯಾಚಸ್ ನಡೀತವೆ. ಈ ಹಾಕಿ ಬಳ್ಳಾರಿಯ ಮ್ಯಾನೇಜ್ಮೆಂಟ್ ನೋಡಿ ಸ್ಟೇಟ್ ಹಾಕಿ ಅಸೋಸಿಯೇಷನ್ ಹಾಕಿ ಕರ್ನಾಟಕ ಇಂದ ನಮಗೆ ಐಡೆಂಟಿಫೈ ಮಾಡಿ ಹಾಕಿ ಬಳ್ಳಾರಿಗೆ ಇದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಕಿ ಟೂರ್ನಮೆಂಟ್ ಇದು ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿ, ಲೀಗ್ಗಳನ್ನು 4 ನಡೀತಿರ್ತವೆ.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭ ನಾಡಿನ ಜ್ವಲಂತ ಸಮಸ್ಯೆಗಳು ಹಾಗೂ ವಿಚಾರಗಳ ಕುರಿತು ಸದನದಲ್ಲಿ ಚರ್ಚೆಯಾಗಬೇಕಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ವಿಧಾನಸಭಾ ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೇಡಿಕೆ ಇಟ್ಟ ಸಂದರ್ಭ ಇದಕ್ಕೆ ಪ್ರತಿಕ್ರಿಯಿಸಿ ಸಚಿವರು ಮಾತನಾಡಿದರು. ಬಳಿಕ ಸದನದ ಬಾವಿಗಿಳಿದ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಇಂದು ಕರಾವಳಿ ಕರ್ನಾಟಕ ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನ ಕೆಲ ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ವಜಾಗೆ ಆಗ್ರಹಿಸಿ ಇಂದು ಬಿಜೆಪಿ ನಾಯಕರು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಿರತ ನಾಯಕರು ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮಸ್ತೆ, ಎಲ್ರೂ ಹೇಗಿದ್ದೀರಾ? ನೀವು ಕೇಳ್ತಾ ಇರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇನ್ನು ಮಧ್ಯಾಹ್ನ 1 ಗಂಟೆ ತನಕ ನಾನು ಚಂದ್ರಿಕಾ ನಿಮ್ಮ ಜೊತೆಗೆ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಂನಲ್ಲಿ. ಸೊ ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಲ್ವಾ? ಹಾ, ಮೊನ್ನೆ ತಾನೇ ಶುಕ್ರವಾರ ಮಾರ ಮಹಾಲಕ್ಷ್ಮಿ ಹಬ್ಬನ ಜೋರಾಗಿ ಆಚರಿಸಿದ್ರಿ, ಸಖತ್ತಾಗಿ ಎಂಜಾಯ್ ಕೂಡ ಮಾಡಿದ್ವಿ. ಒಳ್ಳೊಳ್ಳೆ ಡ್ರೆಸ್ಗಳು ಹಾಕೊಂಡು, ಒಳ್ಳೊಳ್ಳೆ ಸೀರೆ ಉಟ್ಕೊಂಡು, ಸ್ವಲ್ಪ ಮಿಂಚಿಂಗ್ ಮಿಂಚಿಂಗ್ ಎಲ್ಲ ಆಯ್ತಲ್ವಾ? ಆಮೇಲೆ ಹಾಗೆ ವೀಕೆಂಡಲ್ಲಿ ಹಬ್ಬದ ಕತೆ ಒಂದು ಕಡೆ ಆದರೆ, ಇನ್ನು ವೀಕೆಂಡ್ ಇತ್ತು, ಅಲ್ಲೂ ಕೂಡ ನಾವು ಮಜಾ ಮಾಡೋಣ ಅಂತ ಬಹಳಷ್ಟು ಜನ ವೀಕೆಂಡಲ್ಲಿ ಎಲ್ಲ ಹೊರಗಡೆ ಹೋಗಿ ಎಲ್ಲ ಊರು ಬಿಟ್ಟು ಸುತ್ತಾಡ್ಕೊಂಡು ಬಂದಿದ್ದು ಆಯಿತು. ಸೊ ಲಾಸ್ಟ್ ಮಂಡೇ ನಾವು, ನಿಮಗೆ ಗೊತ್ತಲ್ಲ, ಒಂದು ರೈಡ್ ಹೋಗಿದ್ವಿ. ಹಲವಾರು ಪ್ಲೇಸಸ್, ಅಟ್ಲೀಸ್ಟ್ ಒಂದು 80 ಪ್ಲೇಸಸ್ ಆದರೂ ನೋಡೋಣ ಅಂತ ಹೇಳಿ ರೈಡ್ ಹೋಗಿದ್ವಲ್ಲ. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಮಿಕ್ಕಿತ್ತಲ್ಲ, ಆ ಮಿಕ್ಕಿದ ಪ್ಲೇಸಸ್ನೆಲ್ಲ ಮತ್ತೆ ಎಲ್ಲ ನೋಡ್ಕೊಂಡು ಬಂದ್ವಲ್ಲ. ಖುಷಿ ಆಯ್ತಾ ಚಂದ್ರಿಕಾ ಜೊತೆ ಎಲ್ಲ ಕಡೆ ಪ್ಲೇಸಸ್ ಎಲ್ಲ ನೋಡ್ಕೊಂಬಂದು ಹ್ಞೂ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮೆಸೇಜಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇನ್ನು ಹಾಗೆಯೇ ಸಖತ್ತಾಗಿತ್ತು ಅಂತ ಹೇಳ್ತಾ ಇದ್ದಾಗ, ನಿನ್ನೂ ನಮ್ಮ ಭಾರತ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು, ಅಷ್ಟು ಪ್ಲೇಸಸ್ ಎಲ್ಲ ನೋಡಿದಾಗ ಅಲ್ವಾ. ನಿನ್ನೆ ನ್ಯಾಷನಲ್ ಸ್ಪೇಸ್ ಡೇ ಕೂಡ ಆಯಿತು, ಆ ಚಂದ್ರಯಾನವನ್ನು ಜ್ಞಾಪಿಸ್ಕೊಂಡ್ವಿ. ಒಂಥರ ಮೈ ಜುಮ್ಮನೋಂತಹ ಟೈಮ್ ಕೂಡ ಆಗಿತ್ತು ಅಂತ ಹೇಳ್ಬೋದು. ಇದು ಒಂದು ಭಾರತದ ಸಾಧನೆ ಕೂಡ. ಮತ್ತೆ ಸೊ ಇನ್ನು ನಮ್ಮ ನಿಮ್ಮ ಭೇಟಿಯಲ್ಲಿ ಶುರು ಮಾಡೋಣ, ವೆಯ್ಟ್ ಮಾಡಿಸಲ್ಲ. ಇವತ್ತಿನ ನಮ್ಮ ಈ ಬಂಧ ಅನುಬಂಧದಲ್ಲಿ ಜರ್ನಿ ಶುರು ಮಾಡೋಣ. ಅಲ್ಲಿ ಇಲ್ಲಿ ನೋಡ್ತಾ ಇರಿ, ಸ್ವಲ್ಪ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ಕಲರ್ಫುಲ್ ಅಡ್ವರ್ಟೈಸ್ಮೆಂಟ್ಸ್ ಕೂಡ ನೋಡ್ತಾ ಹೋಗೋಣ ಇವತ್ತಿನ ನಮ್ಮ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ. ಸೊ ಶುರು ಮಾಡೋಣ ಅಲ್ವಾ? ರೈಟ್ ರೈಟ್.
2: ಮನದಾಗಸಕ್ಕೆ ಲಗ್ಗೆ ಇಟ್ಟು
3: ಮನಗೆದ್ದ ದನಿಗಳು
2: ಮತ್ತೊಮ್ಮೆ ಮಗದೊಮ್ಮೆ
3: ಮನ ಕದಿಯೋ ಕ್ಷಣಗಳು
2: ಮರೆಯದೆ ಕೇಳಿ
3: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
2: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ.

ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ. ನಿಮ್ಮ ಫೇವ್ರೇಟ್ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಕಲರ್ಫುಲ್ ಪ್ರೋಗ್ರಾಮ್ ನವಿಲುಗರಿ. ನವಿಲುಗರಿಯಲ್ಲಿ ನನಗೆ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಖುಷಿ ಆಗ್ತಾ ಇದೆ ನಿಮ್ಮ ವೆಲ್ಕಮ್ನ ನೋಡ್ಬಿಟ್ಟು. ಶಾಂತಾಚಾರ ಬಡಿಕೇರ್ ಕೊಕ್ನೂರಿಂದ ಹೇಳ್ತಾ ಇದ್ದಾರೆ, ಹಾಗೆಯೇ ಸುಧಾ ಬೂದಿಹಾಳ್ದಿಂದ, ಹಾಯ್ ಸುಧಾ. ಆಮೇಲೆ ಇಲ್ಲಿ ಜೋರಾದ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಮನ ಗಣೇಶ್ ಕಾರ್ಕಳದಿಂದ, ಓಕೆ ನಿಂಗೆ ನಿಂಗೆ ಹಾಡು ಖುಷಿ ಆಯಿತು ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಸೊ ನಾವು ತಮ್ಮ ಜೊತೆ ಟಾಪಿಕ್ ಏನು ಅಂತ ಹೇಳಿದ್ರೆ, ನಾವು ಬಹಳಷ್ಟು ಸಲ ನಮ್ಮ ಹೋಲ್ ಆಫ್ ದ ಲೈಫ್ ಎಷ್ಟೊಂದು ಡಿಪೆಂಡ್ ಆಗಿಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಈ ಫಾಸ್ಟ್ ಲೈಫ್ನಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿರುತ್ತೆ. ಈ ಜಾಹೀರಾತುಗಳ ಲೋಕ ಇದೆಯಲ್ಲ, ಅದು ನಮ್ಮನ್ನು ಎಲ್ಲೋ ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತಲ್ವಾ. ಬೆಳಗ್ಗೆ ನೋಡಿ, ನ್ಯೂಸ್ ಪೇಪರ್ ಶುರು ಮಾಡಿದೆ, ಓಪನ್ ಮಾಡಿದಾಗಿಂದ ಹಿಡಿದು ಆ್ಯಡ್ಸು ಇರಬಹುದು, ಮ್ಯಾಗ್ಝೈನಲ್ಲಿರಬಹುದು, ಓಪನ್ ಮಾಡಿದರೆ ಎಲ್ಲ ಕಡೆಯೂ ಆ್ಯಡ್ ಸಿಗ್ತಾ ಇರುತ್ತೆ. ಆ್ಯಡ್ಸ್ ಅಂದರೆ ಅಡ್ವರ್ಟೈಸ್ಮೆಂಟ್, ಜಾಹೀರಾತು ಅಂತ ಹೇಳಿ. ಆಮೇಲೆ ಈ ಕಂಟೆಂಟ್ ಇರುತ್ತಲ್ಲ, ಆ ವಿಷಯದ ಜೊತೆಗೆ ಇದು ಊಟಕ್ಕೆ ಉಪ್ಪಿನಕಾಯಿ ಥರ, ಜೊತೆ ಜೊತೆಯಲ್ಲೇ ಜಾಹೀರಾತು ಒಂಥರ ಹೊರಗಡೆ ಸುತ್ತಾಡೋಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ಒಂದು ಕಲರ್ಫುಲ್ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಅದನ್ನು ನಿಮ್ಮನ್ನು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋದಾಗೆ. ಆಮೇಲೆ ಗೋಡೆ ಮೇಲಿರಬಹುದು, ಅಂಗಡಿಗಳಲ್ಲಿರಬಹುದು, ಮಾಲ್ಗಳಲ್ಲಿರ್ಬೋದು, ನಮ್ಮ ಬಸ್ಗಳಲ್ಲಿರ್ಬೋದು, ಆಟೋ ಮೇಲಿರಬಹುದು, ಮೆಟ್ರೋದಲ್ಲಿರಬಹುದು, ಎಲ್ಲ ಥರದ ವೆಹಿಕಲ್ ಮೇಲಿರಬಹುದು, ಟ್ರೈನಲ್ಲಿರ್ಬೋದು, ಈವನ್ ಫ್ಲೈಟ್ಸ್ನಲ್ಲಿ ಕೂಡ, ನಿಮ್ಮ ಈವನ್ ಕ್ರೂಸಲ್ಲಿ ಹೋದರೂ ಕೂಡ ನಿಮಗೆ ಈ ಅಡ್ವರ್ಟೈಸ್ಮೆಂಟ್ ಜಾಹೀರಾತುಗಳು ನಿಮ್ಮನ್ನು ಎಲ್ಲಿಗೆಲ್ಲಿಗೋ ಕರ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ಇನ್ನು ನಮ್ಮ ರೇಡಿಯೋ ಟಿವಿನ ಬಿಡೋಕಾತ ಖಂಡಿತ ಇಲ್ಲ, ಅಲ್ಲೂ ಕೂಡ ಜಾಹೀರಾತುಗಳು ವರ್ಣಮಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಹಾಗೆಯೇ ಪ್ರಯಾಣ ಮಾಡ್ತಾನೆ ಇರ್ತೀವಿ ನಮ್ಮ ಜಾಹೀರಾತುಗಳ ಜೊತೆ. ಏನಂತೀರಾ? ಹಾಗೆ ಕಣ್ಣು ಮುಚ್ಚಿ ಒಂದು ನಿಮಿಷ ಯೋಚಿಸ್ತಾ ಹೇಳ್ತಾ ಹೋಗೋದೇನು ಅಂತ ಹೇಳಿದ್ರೆ, ಹೌದಲ್ವಾ ಅಂತ ಹೇಳಿ ಖಂಡಿತ ಯೋಚನೆ ಮಾಡಿ. ನಮ್ಮ ಜಾಹೀರಾತು ನಮ್ಮ ಜೊತೆ ಜೊತೆಗೆ ಇರುತ್ತೆ. ಹಾಗೆ ನಿಮಗೆ ಒಂದು ಪ್ರಶ್ನೆ ಕೇಳಬೇಕಲ್ಲ, ಏನು ಅಂತ ಹೇಳಿದ್ರೆ, ಇವತ್ತಿನ ಪ್ರಶ್ನೆ, ನಿಮ್ಮ ಫೇವ್ರೇಟ್ ಎರಡು ಅಡ್ವರ್ಟೈಸ್ಮೆಂಟ್ಸ್ ಯಾವುದು ಅಂತ ಹೇಳಿ ನಮಗೆ ತಿಳಿಸಿ. ನಿಮ್ಮ ಫೇವ್ರೇಟ್ ಎರಡು ಅಡ್ವರ್ಟೈಸ್ಮೆಂಟ್ ಯಾವುದು ಅಂತ ಹೇಳಿ, ಗೊತ್ತಾಯ್ತಾ? ಅದು ಪ್ರಾಡಕ್ಟ್ ಯಾವುದು ಬೇಕಾದ್ರೂ ಆಗಿರಬಹುದು, ಅದು ಎರಡು ಯಾವುದು ಅಂತ ಹೇಳಿ ನೀವು ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ನಾನು ಹೇಳ್ತೀನಿ ಇವರಿಗೆ ಇಂಥ ಅಡ್ವರ್ಟೈಸ್ಮೆಂಟ್ ಇಷ್ಟ ಅಂತ ಹೇಳಿ. ಆದಷ್ಟು ನಿಮ್ಮ ಪ್ರಾಡಕ್ಟ್ ಬ್ರ್ಯಾಂಡ್ ನೇಮನ್ನು ಉಪಯೋಗಿಸ್ದಿದ್ರೆ ಒಳ್ಳೆಯದು, ಓಕೆನಾ? ನಿಮ್ಮ ಎರಡು ಫೇವ್ರೇಟ್ ಅಡ್ವರ್ಟೈಸ್ಮೆಂಟ್ ಯಾವುದು ಅಂತ ಹೇಳಿ ಹೇಳಿ, ನಾನು ಹೇಳ್ತೀನಿ. ಆಮೇಲೆ ನಮ್ಮ ರಮ್ಯಾನು ಜೊತೆಗೆ ಶೇರ್ ಮಾಡ್ಕೋತಾರೆ ಖಂಡಿತವಾಗ್ಲೂ.

ಮ್ಯೂಸಿಕಲಿ ಯರ್ಸ್ ಮ್ಯಾಜಿಕಲಿ ಯರ್ಸ್ ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ನೀವು ಕೇಳ್ತಾ ಇರೋದು ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನ. ಸೊ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ನಾ ಹೇಳೋಣಲ್ಲ, ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗ್ಬಿಟ್ಟಿದೆ. ಯಾವುದು ಅಂತ ಹೇಳಿದ್ರೆ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಗಳು ಅಂತ ಹೇಳ್ಬಿಟ್ಟು. ಸೋಷಿಯಲ್ ಮೀಡಿಯಾ ಬಿಟ್ಬಿಟ್ವಲ್ಲ, ಅಯ್ಯೋ ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಯಾವುದೇ ಅಲ್ಲೂ ಅಡ್ವರ್ಟೈಸ್ಮೆಂಟ್ಸ್ ಪ್ರಮೋಷನ್ ನಡೀತಾನೇ ಇರುತ್ತೆ. ಸೊ ಈ ಜಾಹೀರಾತು ನಮ್ಮ ನರನಾಡಿಗಳಲ್ಲಿ ಆವರಿಸ್ಕೊಂಡು ಬಿಟ್ಟಿದೆ ಅಲ್ವಾ. ಆಮೇಲೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಹೋಲ್ ಆಫ್ ದ ಡೇ ಇದೇನಾಗಿದೆ ಅಂದರೆ ಜಾಹೀರಾತು ನಮ್ಮ ಜೊತೆ ಜೊತೆಯಲ್ಲಿ ಅಂತ ಹೇಳಿ ಹಾಡ್ಕೊಂಡಿರುತ್ತೆ. ಮನೆ ಮುಂದೆ ಗೇಟ್ಗೆ ಅಂಟಿಸಿರ್ತಾರೆ ಅಡ್ವರ್ಟೈಸ್ಮೆಂಟ್ನ. ಮರಗಿಡನೂ ಬಿಡಲ್ಲ ರೀ, ಹಾಗೇ ಮರಗಿಡಗಳ ಮೇಲೂ ಕೂಡ, ಗೋಡೆ ಮೇಲೂ ಕೂಡ, ಹಳೆ ಗೋಡೆ ಇರ್ಬೋದು ಹೊಸ ಗೋಡೆ ಇರ್ಬೋದು, ಅಂಟಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾಕೆ ಈ ಜಾಹೀರಾತು ನಮಗೆ ಅಷ್ಟು ಇಂಪಾರ್ಟೆನ್ಸ್ ಗೊತ್ತಾ? ಕೆಲವೇ ಸೆಕೆಂಡ್ಗಳಲ್ಲಿ ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ, ನಮ್ಮ ಮೈಂಡ್ ಕೂಡ ಅದೇ ಸರಿ ಅಂತ ಕೂಡ ಒಪ್ಕೊಂಡ್ಬಿಡುತ್ತೆ ಈ ಜಾಹೀರಾತುಗಳು. ಮನೆ ಯಾವುದೇ ರೀತಿ ಇರ್ಬೋದು, ಮನೆ ಇರ್ಬೋದು, ಒಡವೆ, ಸಾರಿ, ಮೆಡಿಸಿನ್ಸ್, ಇನ್ನೂ ಎಲ್ಲ ಥರದ್ದು ನಮ್ಮ ಡೈಲಿ ಯೂಸ್ ಪ್ರಾಡಕ್ಟ್ಸ್ ಎಲ್ಲನೂ ಇರುತ್ತಲ್ಲ, ಈ ವಸ್ತುಗಳೆಲ್ಲವೂ ಕೂಡ ಜಾಹೀರಾತಿನ ಮೂಲಕ ನಮ್ಮನ್ನು ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಮಕ್ಕಳಿಗೆ ಹೇಗೆ ಚಾಕ್ಲೇಟ್ ಆ್ಯಡ್ಸ್ ಅಟ್ರ್ಯಾಕ್ಟ್ ಆಗುತ್ತೋ, ನಮಗೆ ನಮ್ಮದೇ ಆದ ಏಜ್ಗೆ ನಮಗೇನೇನು ಖುಷಿನೋ ಆ ಆ್ಯಡ್ಸ್ನ ನಾವು ನೋಡ್ತಾ ಇರ್ತೀವಿ, ಅದು ಕರೆಕ್ಟ್ ಅಂತ ಹೇಳ್ತೀವಿ. ಅದು ಒಂದು ರೀತಿ ಮೋಡಿ ಮಾಡಿ ನಮ್ಮನ್ನು ಎಲ್ಲ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಈ ಮೋಡಿ ಹೆಂಗಿರುತ್ತೆ ಅಂದರೆ ನಾವು ಅದರಲ್ಲಿ ಹೌದಲ್ವಾ ಅಂತ ಹೇಳಿಬಿಟ್ಟು ಅನಿಸೇ ಅನಿಸುತ್ತೆ. ಏನಂತೀರಾ ನೀವು? ಹಾಗೆ ತಾನೇ.

ಸೊ ಶಾಕುಂತಲೆ ಅಂತೂ ಸಿಕ್ಕಿದ್ಲು, ನಕ್ಕಿದ್ಲು, ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ, ನೀವು ಕೂಡ ಅಡ್ವರ್ಟೈಸ್ಮೆಂಟ್ನ ಹೇಗೆ ಖುಷಿ ಪಡ್ತಾ ಇರ್ತೀರಲ್ಲ, ಅದೇ ರೀತಿಲಿ ಪಾಪ ನಮ್ಮ ಶಾಕುಂತಲೆ ಕೂಡ ತುಂಬ ತುಂಬ ತುಂಬ ಖುಷಿ ಆಗೋಯ್ತು. ಇವತ್ತು ನಿಮಗೆ ಮತ್ತೆ ಪ್ರಶ್ನೆ ಈಗ ಕೇಳಿಸ್ಕೊಡ್ತಾ ಇರೋರಿಗೆ, ಏನು ಗೊತ್ತಾ, ನಿಮ್ಮ ಫೇವ್ರೇಟ್ ಎರಡು ಅಡ್ವರ್ಟೈಸ್ಮೆಂಟ್ ಯಾವುದು ಅಂತ ಹೇಳಿ. ಪ್ರಾಡಕ್ಟ್ ಹೆಸರು ಬೇಡ, ಅಂದರೆ ಬ್ರ್ಯಾಂಡ್ ಹೆಸರು ಬೇಡ, ಪ್ರಾಡಕ್ಟ್ ಯಾವುದನ್ನ, ನಿಮ್ಮ ಲಿಪ್ಸ್ಟಿಕ್ ಇರ್ಬೋದು, ನಿಮ್ಮ ಪೌಡರ್ ಅಂತ ಹೇಳಿದ್ರೆ ಸಾಕು, ಚಾಕ್ಲೇಟ್ ಅಂತ ಹೇಳಿದ್ರೆ ಅದು ಯಾನಿ ಪ್ರಾಡಕ್ಟ್ ಇರಬಹುದು, ಅದ್ರ ಬಗ್ಗೆ ಹೇಳಿದ್ರೆ ಕಂಪನಿ ಹೆಸರು ಮಾತ್ರ ಶೇರ್ ಮಾಡಬೇಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9484901013 9480901013.

1-3 ನೀವು ಮೆಸೇಜ್ನ ಮಾಡಬಹುದು. 9-4-8-0-9-0-1-0-1-3 ನೀವು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಫೇವ್ರೇಟ್ ಯಾವುದು, ಎರಡು ಪ್ರಾಡಕ್ಟು ಅಡ್ವರ್ಟೈಸ್ಮೆಂಟ್ ನಿಮಗೆ ಇಷ್ಟ ಅಂತ ಹೇಳಿ ಹೇಳಬೇಕು. ಆಮೇಲೆ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು? ಹೌದು, ಅಡ್ವರ್ಟೈಸ್ಮೆಂಟ್ ಅಂದರೆ ಏನು ಅಂತ ಹೇಳಿದ್ರೆ, ಇದು ಜಾಹೀರಾತು ಅಂದರೆ ಒಂದು ರೀತಿ ಒಂದು ವಸ್ತು, ಪ್ರಾಡಕ್ಟ್, ಅದು ಒಂದು ಸೇವೆ ಇರಬಹುದು, ಒಂದು ಸಂಸ್ಥೆ ಇರ್ಬೋದು, ಯಾವ್ದನ್ನ ಕಾರ್ಯಕ್ರಮ ಇರ್ಬೋದು, ಅಥವಾ ಒಂದು ಇಮ್ಯಾಜಿನರಿ ವರ್ಲ್ಡ್ ಇತ್ತಲ್ಲ ಅದ್ರ ಬಗ್ಗೆ ಜನರಿಗೆ ಇನ್ಫಾರ್ಮೇಷನ್ ಕೊಟ್ಟು ಹಾಗೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ಅಥವಾ ಬಳಸೋಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾರಲ್ಲ, ಪಬ್ಲಿಸಿಟಿ ಮಾಡ್ತಾರಲ್ಲ, ಆ ಪ್ರಚಾರ ಮಾಡೋ ವಿಧಾನಕ್ಕೆ ಏನಂತಾರೆ ಅಂದರೆ ಜಾಹೀರಾತು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಹೊಸ ಉತ್ಪನ್ನ ಇರಬಹುದು, ಅಥವಾ ಯಾವುದೋ ಒಂದು ಸಂಸ್ಥೆ ಬಗ್ಗೆ ಇರಬಹುದು, ಇನ್ಯಾವುದೋ ಸೇವೆಗಳ ಬಗ್ಗೆ ಇರ್ಬೋದು, ಜನರು ತಿಳ್ಕೊಂಡು ಪ್ರಾಡಕ್ಟ್ನ ಮಾರ್ಕೆಟಿಂಗ್ನ ಹೆಚ್ಚಾಗಿ ಸೋದನ್ನ ಮಾಡ್ತಾರೆ. ಫಸ್ಟು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು, ಆಮೇಲೆ ಬ್ರ್ಯಾಂಡ್ ಅಥವಾ ಸಂಸ್ಥೆ ಹೆಸರನ್ನು ಪಾಪ್ಯುಲರ್ ಮಾಡೋಕ್ಕೆ ನೋಡ್ತಾರೆ. ಇದೆಲ್ಲ ಈ ಕಾಂಪಿಟೇಷನ್ ಯುಗ ಅಲ್ವಾ? ಸೊ ಅಲ್ಲಿ ಕಾಂಪೀಟ್ ಮಾಡಿ ಅವರ ಪ್ರಾಡಕ್ಟ್ನ ಉನ್ನತ ಸ್ಥಾನಕ್ಕೆ ತೊಗೊಂಡೋಗೋದು ಜಾಹೀರಾತಿನಲ್ಲಿ ತುಂಬ ತುಂಬ ತುಂಬ ಕಾಂಪಿಟೇಷನ್ ಇದೆ. ಇದು ಅಡ್ವರ್ಟೈಸ್ಮೆಂಟ್, ಅಡ್ವರ್ಟೈಸರ್ ಹಾಗೆ ನಾವು ನೋಡ್ತೀವಲ್ಲ, ಅಡ್ವರ್ಟೈಸ್ಮೆಂಟಲ್ಲಿ ಇರುವಂತಹ ಒಂದು ಚಾಲೆಂಜಿಂಗ್ ವರ್ಲ್ಡ್ ಅಂತ ಹೇಳ್ಬೋದು. ಈ ಚಾಲೆಂಜಿಂಗ್ ವರ್ಲ್ಡಲ್ಲಿ ತುಂಬಾ ಕಾಂಪಿಟೇಷನ್ ಇದೆ, ಆದರೆ ಮನುಷ್ಯನಿಗೆ ಮಾತ್ರ ಇದು ತುಂಬ ತುಂಬ ತುಂಬ ಖುಷಿ ಕೊಡ್ತಾ ಹೋಗುತ್ತೆ. ಯಾಕೆಂದರೆ ಜಾಹೀರಾತು ಜೊತೆಗೆ ನಾವು ಇರ್ತೀವಿ.

ಅಡ್ವರ್ಟೈಸ್ಮೆಂಟ್ಸ್ ಯಾವುದು ಅಂತ ಹೇಳಿಬಿಟ್ಟು ಹೇಳಬೇಕು. ಯಾಕೆ ಆಮೇಲೆ ಅಡ್ವರ್ಟೈಸ್ಮೆಂಟಿಗೆ ಒಂದು ಸ್ವಲ್ಪ ಹಿಸ್ಟ್ರಿ ಇರುತ್ತಲ್ವ, ಏನು ಇವತ್ತು ನೆನ್ನೆ ಎಲ್ಲ ಹುಟ್ಕೊಂಡಿರೋದು ಅದು ತಕ್ಷಣಕ್ಕೆ ಬಂದಿರೋದು ಅಲ್ಲ. ಸುಮಾರು ಮನುಷ್ಯ ಯಾವಾಗ ಜೀವನವನ್ನು ಶುರು ಮಾಡಿ ಒಂದು ಸೋಷಿಯಲ್ ಬೀಯಿಂಗ್ ಆಗಿ ಎಲ್ಲ ಕಡೆ ಕಾಂಟ್ಯಾಕ್ಟ್ ಬರ್ತಾ ಇತ್ತಲ್ಲ, ಆವಾಗ ಒಬ್ಬರಿಂದ ಒಬ್ಬರಿಗೆ ಹೋಗಿ ಕನೆಕ್ಟ್ ಮಾಡಬೇಕು ಅಂದಾಗ ಈ ಅಡ್ವರ್ಟೈಸ್ಮೆಂಟ್ಸ್ ಜಾಹೀರಾತುಗಳು ಪ್ರಚಾರಕ್ಕೆ ಶುರು ಆಯಿತು. ಫಸ್ಟ್ ಹೆಂಗೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಬಾಯಿಂದ ಬಾಯಿಗೆ ಪ್ರಚಾರ ಆಗ್ತಾ ಇತ್ತು. ಈಗಲೂ ಹಾಗೆ ರೀ, ನಾವೇ ಹೇಳ್ತೀವಲ್ಲ, ಏ ಆ ಅಂಗಡೀಲಿ ಹೋಗ್ಬಿಟ್ಟು ರೇಷ್ಮೆ ಸೀರೆ ತೊಗೊಳ್ಳಿ ತೋ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತೀವಲ್ಲ, ಸೊ ಅಲ್ಲೇ ಒಂದು ಅಡ್ವರ್ಟೈಸ್ಮೆಂಟ್ ಬಾಯಿಂದ ಬಾಯಿಗೆ ಹೋಗ್ಬಿಡ್ತಲ್ವಾ. ಆಮೇಲೆ ನಂತರ ಗೋಡೆ ಮೇಲೆ ಕೆತ್ತನೆ ಮೂಲಕ ಕೂಡ ಪ್ರಚಾರ ಮಾಡ್ತಾಯಿದ್ರು, ದೆನ್ ಪೇಪರ್ ಮೂಲಕ ಆಯಿತು, ಆಮೇಲೆ ಚಿತ್ರಗಳ ಮೂಲಕ ಬರಿತಾಯಿದ್ರು, ರೇಡಿಯೋ ದೂರದರ್ಶನ, ಹಾಗೆ ಇವತ್ತಿನ ಡಿಜಿಟಲ್ ಯುಗದವರೆಗೆ ಅದು ಗ್ರೋ ಆಗಿದೆ ಅಂತ ಹೇಳ್ಬೋದು. ಮೊದಲಿಗೆ ಬಾಯಿ ಮೂಲಕ ಸೆಲ್ಲರ್ ಆಗಿ ಕೂತ್ಕೊಂಡು ಏನು ಮಾಡ್ತಾಯಿದ್ರಂತೆ, ಒಂದು ಕಡೆ ನಿಂತ್ಕೊಂಡ್ಬಿಟ್ಟು ಈ ಹಳ್ಳಿಗಳಲ್ಲಿ ಕಟ್ಟೆಗಳ ಮೇಲೆ ಅಲ್ಲಿ ಮೈಕ್ ಹಿಡ್ಕೊಂಡ್ಬಿಟ್ಟು ಸೆಲ್ಲರ್ ಏನು ತನ್ನ ವಸ್ತುಗಳನ್ನ ಕೂತ್ಕೊಂಡು ಎಲ್ಲ ಕಡೆಯೂ ಕೇಳಿಸೋ ಹಾಗೆ ಜೋರಾಗಿ ಮಾರಾಟ ಮಾಡ್ತಾಯಿದ್ರು. ಈಜಿಪ್ಟ್ ಮತ್ತು ರೋಮ್ನಲ್ಲಿ ಕಲ್ಲು ಮತ್ತು ಗೋಡೆಗಳ ಮೇಲೆ ಅದನ್ನು ಕೆತ್ತತಾ ಇದ್ರಂತೆ. ಹಾಗೆ ಈ ನಂತರ ಫಲಕಗಳನ್ನ ನೋಡಬಹುದು. ನೆಕ್ಸ್ಟು ಪ್ರಿಂಟ್ ಮೀಡಿಯಾ, ನ್ಯೂಸ್ ಪೇಪರ್ನಲ್ಲಿ ಇರಬಹುದು, ಮ್ಯಾಗ್ಝೈನ್ಸ್ನಲ್ಲಿ ಇರಬಹುದು, ಆಮೇಲೆ ಈವನ್ ಇವತ್ತಿಗೂ ಕೂಡ ಪಾಂಪ್ಲೆಟ್ಸ್ ನಮ್ಮ ನ್ಯೂಸ್ ಪೇಪರಲ್ಲಿ ಬಂದಿರ್ತಾರೆ ಬೆಳಗ್ಗೆ. ಈ ಮುದ್ರಣ ಕ್ರಾಂತಿ ಆದಮೇಲೆ ಇಂಡಿಯಾದಲ್ಲಿ ಬೆಂಗಾಲ್ ಗೆಜೆಟ್ ಅಂತ ಇತ್ತಲ್ಲ, ಅಲ್ಲಿ ಫಸ್ಟ್ ಅಡ್ವರ್ಟೈಸ್ಮೆಂಟು ಬಂದಿದ್ದು. ಆಮೇಲೆ 19th century ಇದರಿಂದ ದುಡ್ಡು ಬರುತ್ತೆ ಅಂತ ಹೇಳಿ ಜನಗಳಿಗೆ ಗೊತ್ತಾಯಿತು ಅಡ್ವರ್ಟೈಸ್ಮೆಂಟ್ಸ್ನಿಂದ. ಸೊ ಪೇಪರ್ ಮ್ಯಾಗ್ಝೈನ್ ಅಂತ ಶುರು ಮಾಡಿದರು, ಅವರ ಎಕಾನಮಿನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಸೊ ನೀವು ನಿಮ್ಮ ಫೇವ್ರೇಟ್ ಯಾವುದು ಅಡ್ವರ್ಟೈಸ್ಮೆಂಟ್ಸ್ ಅಂತ ಹೇಳಿ ನೀವು ನನಗೆ ಮೆಸೇಜ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480109 0101349 01013 ನೀವು ಮೆಸೇಜ್ನ ಕಳ್ಕೊಡಿ. ಹಾಗೆ ನಮ್ಮ ಹಾಡುಗಳನ್ನು ಮಾತುಗಳನ್ನು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿ ನಿಮ್ಮ ಮೆಸೇಜ್ಗಳೇ ತಿಳಿಸ್ತಾ ಇದೆ. ಮೆಸೇಜ್ಗಳೆಲ್ಲ ಆಮೇಲೆ ಓದ್ತೀನಿ.

0: ಸೊ ಜಾಹೀರಾತು ಪ್ರಪಂಚ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಮನಸ್ಸೆಲ್ಲ ಅಲ್ಲೇ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ರಮ್ಯಂಗೆ ಯಾವುದು ಜಾಹೀರಾತು ಇಷ್ಟ ತುಂಬ ಅಂತ ಹೇಳಿದ್ರೆ ಹೇಳಮ್ಮ ರಮ್ಯ?
1: ನನ್ನ ಲಿಸ್ಟ್ ಸಿಕ್ಕಾಪಟ್ಟೆ ದೊಡ್ಡದಿದೆ ಮೇಡಮ್, ನೀವು ಎರಡೇ ಅಂತ ಹೇಳ್ಬಿಟ್ಟಿದ್ದೀರಾ, ಹಾಗಾಗಿ ನಾನು ಮೇಜರ್ ಆಗಿರೋ ಎರಡನ್ನ ಮಾತ್ರ ಹೇಳ್ತೀನಿ. ಒಂದು ಸೋಪಿನ ಪುಡಿ, ಹೆಣ್ಮಕ್ಳಿಗೆ ದಿನ ಬೇಕಲ್ಲ ಕೆಲಸ, ಹಾಗಾಗಿ ಅದನ್ನ ಮರೆಯಲ್ಲ ನಾನು.
0: ಚಿಕ್ಕಂದಿಂದ
1: ಕೇಳ್ಕೊಂಡ್ ಬಂದಿರೋದು. ಮತ್ತೆ ಆ ಹುಡುಗಿ ಫೋಟೋ, ಆ ಸ್ಟೈಲ್, ಫ್ರಾಕ್ ಅಲ್ಲಿ ಒಂದ್ ಲೇಯರ್ ಹೀಗೆ ಮೇಲಿರೋದು, ನಿಂತಿರೋ ಸ್ಟೈಲು, ಯಾವ್ದು ನೋಡಿದ್ರು ಮರೆಯಕ್ಕಾಗಲ್ಲ, ಕೇಳಿದ್ದನ್ನು ಕೂಡ ಮರೆಯಕ್ಕಾಗಲ್ಲ. ಸೊ ಅದೊಂದು ನೆನ್ಪಾಗತ್ತೆ. ಆಮೇಲೆ ನಾವ್ ಹೆಣ್ಮಕ್ಳಲ್ವಾ, ನಮಗ್ ಸ್ವಲ್ಪ ಜಾಸ್ತಿ ಒಡವೆ ವಸ್ತ್ರ ಬಂಗಾರದ ಮೇಲೆಲ್ಲ ಕಣ್ಣು ಜಾಸ್ತಿ, ಹಾಗಾಗಿ ಸುಂದರ ರೇಷ್ಮೆ ಸೀರೆಗಳನ್ನ ಕೂಡ ನಾನು ಮರೆಯೋದಿಲ್ಲ.
0: ಮನೆ ವರ್ಮಾಲಕ್ಷ್ಮಿ ಬೇರೆ ತಗೊಂಡಿಲ್ವಾ? ಕರೆಕ್ಟ್.
1: ಸೊ ಇದೆರಡೂ ಕೂಡ, ಒಂದು ಸೀರೆ, ಅದನ್ನ ಒಗೆಯೋದಕ್ಕೆ ಸೋಪಿನ ಪೌಡರ್, ಎರಡನ್ನು ನಾನು ಮಿಸ್ ಮಾಡ್ತೀನಿ.
0: ನಾನು ಒಂದ್ ಫೇವರೇಟ್ ಹೇಳ್ತೀನಿ, ಆಮೇಲೆ ಇನ್ನೊಂದು ಹೇಳ್ತೀನಿ. ಏನ್ ಗೊತ್ತಾ ರಮ್ಯ, ನನಗೆ ಹೈಸ್ಕೂಲ್ ಆ ತರ ಇರ್ಬೋದು, ಅವಾಗಿನ ಮೊಬೈಲ್ ಎಂಟರ್ ಆಗ್ತಾ ಇದ್ದಿದ್ದ ಕಾಲ ಇತ್ತು. ಅವಾಗ ದೂರದರ್ಶನ್ ಟಿವಿಯಲ್ಲಿ ಅಂದ್ರೆ ಪ್ರೈವೇಟ್ ಚಾನಲ್ 1 or 2 ಇತ್ತು ಅನ್ಸುತ್ತೆ, ಇಲ್ಲ ಶುರುನ ಆಗಿರ್ಲಿಲ್ಲ. ಅವಾಗ ಒಂದು ಈ ಮೊಬೈಲ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಇಟ್ ವಾಸ್ ಸೋ ಅಟ್ರಾಕ್ಟಿವ್, ಅಂದ್ರೆ ಇವತ್ತು ಕೂಡ ನನಗೆ ಅದನ್ನ ಮರೆಯಕ್ಕಾಗೋದಿಲ್ಲ. ಒಂದು ಫೆಲೋ ಬರ್ತಾರೆ ವಿತ್ ಸೂಟ್ ಗೀಟ್ ಎಲ್ಲ ಹಾಕೊಂಡು ಬರ್ತಾರೆ, ಒಂದು ಲೇಡಿ ವಾಸ್ ಅಂದ ಒಂದು ಲೇಡಿ ವಿತ್ ರೆಡ್ ಫ್ರಾಕ್, ನನಗೆ ಇನ್ನೂ ಜ್ಞಾಪಕ ಇದೆ, ಲಾಂಗ್ ಫ್ರಾಕ್ ಹಾಕೊಂಡು ಕೂತಿರ್ತಾರೆ. ಇದು ಹೇರ್ ಕಟ್ ಬಂದು ಕಟ್ ಇರುತ್ತೆ ಸ್ಟ್ರೈಟ್, ಇದು ಆ ಕಿವಿ ಒಳಗೆ ಕೈಯನ್ನ ಎಡಗಡೆ ಕಿವಿ ಮೇಲೆ ಇಟ್ಕೊಂಡಿರ್ತಾರೆ. ಅವರು ಮಾತಾಡ್ತಾ ಮಾತಾಡ್ತಾ ಯಾಕೆ ಇವರು ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಬಟ್ ಅಂದ್ರೆ ಅವರಿಬ್ರು ಕಾನ್ವರ್ಸೇಷನ್ ಇರಲಿಲ್ಲ, ಎದುರಿಗೆದ್ರಿಗೆ ಕೂತಿರ್ತಾರೆ ಅಷ್ಟೇನು. ನಂತರ ನೋಡ್ತಾರೆ, ನೋಡಿದಾಗ ಆಮೇಲೆ ದಟ್ ಲೇಡಿ ಹಿಂಗೆ ಕೈಯಿಂದ ಹಿಂಗೆ ತೆಗೆದಾಗ ಒಂದು ಸಣ್ಣದು ಮೊಬೈಲ್ ಫೋನ್, ಅವಾಗ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಿದ್ದು ಮೊಬೈಲ್ ಕಾಲದಲ್ಲಿ. ದಟ್ ಆಡ್ ವಾಸ್ ಅಮೇಝಿಂಗ್. ಅಂದ್ರೆ ಅವಾಗಿನ ಕಾಲಕ್ಕೆ ಪ್ರಿಂಟ್ ಮೀಡಿಯಾದಲ್ಲಿತ್ತು ಟಿವಿ, ಇದು ನಮ್ಗೆ ಆಡಿಯೋ ವಿಜುವಲ್ ತೆಗೆದು, ಇಟ್ ಈಸ್ ಅನ್ ಚಾಲೆಂಜಿಂಗ್ ವರ್ಲ್ಡ್. ಆ ಚಾಲೆಂಜಿಂಗ್ ಅಲ್ಲಿ ಅದನ್ನ ನೋಡಿ ನಾನು ತುಂಬಾ ತುಂಬಾ ತುಂಬಾ ಫಿದಾ ಆಗ್ಬಿಟ್ಟಿದ್ದೆ ನಿಜವಾಗ್ಲೂ.
1: ಆ ಟೈಮಲ್ಲಿ ಏನಾದ್ರೂ ಮನೇಲಿ ಕೇಳಿದ್ರ ನನಗೂ ಮೊಬೈಲ್ ಫೋನ್ ಬೇಕು,
0: ಬೀಳ್ತಿತ್ತಷ್ಟೇ ಬೀಳ್ತಿತ್ತು. ಆಮೇಲೆ ನಮ್ಗೆ ಅದೆಲ್ಲ ಕೇಳಬೇಕು ಅಂತಾನು
1: ಅನ್ಸಿರ್ಲಿಲ್ಲ
0: ಖಂಡಿತವಾಗ್ಲೂ. ಯಾಕೆಂದ್ರೆ ನಮ್ಮ ಮನೆಗೆ ಫಸ್ಟ್ ಅದೇ ಬಟನ್ ಫೋನ್ ಎಲ್ಲ ಚಿಕ್ಕದ್ ಬಂತಲ್ಲ, ಅದ ಅಪ್ಪನ ಹತ್ರ ಇತ್ತು ಅಷ್ಟೇ. ಆಮೇಲೆ ನಂತರ ನಮ್ ಕೈಗೆ ಬಂದು ಇವಾಗಲೇ 7-8 ಫೋನ್ಗಳು ಚೇಂಜ್ ಆಗ್ತಾ ಇದೆ. ಅಲ್ಲಪ್ಪ ಕೇಳಕ್ಕ ಧೈರ್ಯ ಫಸ್ಟ್ ಇರ್ಲಿಲ್ಲ, ಕೇಳ್ತಾನು ಇರ್ಲಿಲ್ಲ, ಕೇಳಿದ್ರೆ ಗೊತ್ತು ಏನಾಗತ್ತೆ ಅಂತ. ಆಮೇಲೆ ಈ ಮೊಬೈಲು ಇಂಟರ್ನೆಟ್ ಎಲ್ಲ ಇದೆಯಲ್ಲ, ಅಲ್ಲಿ ಕೂಡ ಇವಾಗ ಆಡ್ಸ್ ಬರಕ್ಕೆ ಶುರು ಆಗ್ಬಿಟ್ಟಿದೆ ಅಲ್ವಾ. ನೀನು ಓಪನ್ ಮಾಡಿದ ತಕ್ಷಣ ಒಂದ್ ಕಂಟೆಂಟ್ ಅರ್ಧ ಓದೋಷ್ಟರ ಕಡೆ ಒಂದ್ ಅಡ್ವರ್ಟೈಸ್ಮೆಂಟ್ ಪಾಪ್ ಆಗ್ತಾ ಇರುತ್ತೆ. ಅದು ಪಾಪ್ ಅಪ್ ಆಗಿ ಬರೋ ತನಕ ನಾವು ಸುಮ್ಮನೆ ಇರಬೇಕು. ಈವನ್ ಟಿವಿಯಲ್ಲಿ ಇರಬಹುದು, ನಮ್ಮ ಇಂಟರ್ನೆಟ್ ಮೊಬೈಲ್ನಲ್ಲಿ ಏನ್ ಬೇಕಾದ್ರೂ ಇರ್ಬೋದು. ಇದೆಲ್ಲ ಅಟ್ರಾಕ್ಟ್ ಮಾಡಕ್ಕೆ ನಮ್ಗೆ ಇವರು ಎಷ್ಟಂದ್ರೆ 30 seconds ಇಂದ 2 minutes ತಗೊಂತಾರೆ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಸೊ ಇಡೀ ಒಂದು ಜಗತ್ತನ್ನ ಅಷ್ಟು ನಿಮಿಷದಲ್ಲಿ, ಅಷ್ಟು ಸೆಕೆಂಡ್ ಅಲ್ಲಿ ಇಡಬೇಕು. ಅದಕ್ಕೆಲ್ಲ ಏನು ಅಂತ ಹೇಳಿದ್ರೆ ಒಂದು ತುಂಬಾ ಪಂಚ್ ಲೈನ್ ತುಂಬಾ ಇಂಪಾರ್ಟೆಂಟ್. ಸುಂದರ ರೇಷ್ಮೆ ಸೀರೆಗಳು ಅಂತ ಹೇಳ್ಬಿಟ್ಟು ಹಾಗೆ ಸುಂದರ. ಆಮೇಲೆ ಅಟ್ರಾಕ್ಟ್ ಆ ಒಂದ್ ಲೈನ್ ಅಲ್ಲಿ ನಾವು ಅಲ್ಲೇ ಬಿದ್ದೋಗ್ಬಿಡ್ತೀವಿ
1: ನೋಡಿ. ಅದು ಎಷ್ಟು ವರ್ಷಗಳು ಕಳೆದ್ರು ಮರ್ತೋಗಿಲ್ಲ ನಾವು
0: ಅಲ್ವಾ,
1: ಅದಕ್ಕೆ ಅದಕ್ಕಿರೋ ಶಕ್ತಿ
0: ಅದಕ್ಕೇನೆ. ಈ ಜಾಹೀರಾತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ಎಷ್ಟೊಂದು ಕೇಳ್ತೀವಲ್ಲ, ಲೋಡೆಡ್ ವಿತ್ ಹ್ಯಾಪಿನೆಸ್, ಹ್ಯಾಪಿನೆಸ್ ಅನ್ಲೋಡೆಡ್ ಅಂತೆಲ್ಲ ಹೇಳಿ ಕಾರ್ ಮೇಲೆಲ್ಲ ಬರ್ದಿರ್ತಾರಲ್ಲ, ಆ ತರ ಎಲ್ಲ ನೋಡ್ತೀವಿ. ಆಮೇಲೆ ಹಲ್ಲುಗಳು ಎಷ್ಟು ಪಳಪಳ ಹೊಳೆಯುತ್ತೆ ಅಂತ ಹೇಳ್ತಾರೆ. ಆಮೇಲೆ ಈ ಯಾವ್ದನ ಒಂದು ಗೋಧಿ ಹಿಟ್ಟು ಬ್ರ್ಯಾಂಡೋ ಅಥವಾ ಇನ್ಯಾವುದೋ ಅಕ್ಕಿ ಹಿಟ್ಟು ರವೆ ಇನ್ನೇನೋ ಬ್ರ್ಯಾಂಡ್ದು ನೀವು ಇದನ್ನ ತಗೊಂಡ್ರೆ ಇದರಲ್ಲಿ ಹೆಚ್ಚಾಗಿ ಫೈಬರ್ಸ್ ಇದೆ, ಪ್ರೋಟೀನ್ಸ್ ಇದೆ, ಇನ್ನೇನೋ ಹೇಳಿ ನಮ್ಮನ್ನ ಇದನ್ನೇ ತಗೊಳ್ಳಿ, ಇದರಲ್ಲಿ ಇಷ್ಟೆಲ್ಲ ಕಂಟೆಂಟ್ಗಳಿದೆ ಅಂತ ಹೇಳ್ಬಿಟ್ಟು ಐಟಮ್ಸ್ ತ ಆ್ಯಡ್ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಈವನ್ ಆರ್ಟಿಫಿಷಿಯಲ್ ಡ್ರಿಂಕ್ ಅಲ್ಲೂ ಕೂಡ ನಾವೇನು ಶುಗರ್ ಯೂಸ್ ಮಾಡಿಲ್ಲ, ನೀವು ಈ ಥರ ತಗೊಳ್ಳಿ ಅಂತ
1: ಪ್ರಮೋಟ್
0: ಜೀರೋ ಶುಗರ್ ಮಾಡ್ತಾ ಹೋಗ್ತಾ ಇರ್ತಾರೆ. ಎಲ್ಲವೂ ಇದು ನವಿಲು ಕರೀತಾರೆ ಒಂಥರ ಕಲರ್ಫುಲ್ ಆಗಿ ಇರಬೇಕು ಅಲ್ವಾ, ಅದೇ ನಮಗೆ ಅಟ್ರಾಕ್ಟ್ ಆಗೋದು. ಸುಮ್ಮನೆ ಪ್ಲೇನ್ ಬ್ಲ್ಯಾಂಡ್ ಆಗಿದ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೆಲ್ಲ ಏನಾಯ್ತು ಅಂದ್ರೆ ಒಂದು ರೀತಿಯಲ್ಲಿ ಒಬ್ಸೆಸ್ಡ್ ಅನ್ಸ್ಬಿಡುತ್ತೆ, ಆದ್ರೂ ಕೂಡ ನಮ್ಗೆ ಅದು ಬೇಕೇ ಬೇಕು. ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇರ್ತೀವಿ ಇದು ಹಿಂಗೆ ಇದ್ರೆ ಅದು ಯಾವ ರೀತಿಯಲ್ಲಿ ಇರ್ತ ಅಂತ ಹೇಳ್ಬಿಟ್ಟು. ಒಂದು ಮ್ಯೂಸಿಕ್ ಇರಬಹುದು, ಒಂದು ಜಾಹೀರಾತಿನ ಹಾಡು ಇರಬಹುದು, ನೀ ಹೇಳಿದ್ಯಲ್ಲ ಆ ಹಾಡು ಇವತ್ತು ಕೂಡ ನಮ್ಗೆ ಅದು ಬಂದ ತಕ್ಷಣ ಅಡ್ವರ್ಟೈಸ್ಮೆಂಟ್ ನಮ್ಮ ತಲೆಯಲ್ಲಿ
1: ಬಂದೇ
0: ಹೋಗಿರುತ್ತೆ, ಅಚ್ಚಳಿಯದೆ ಉಳಿಯತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ನಿಮ್ಮ ಅಚ್ಚಳಿಯದೆ ಉಳಿಯದಂತಹ ಎಷ್ಟೊಂದು ಹಾಡುಗಳಿರ್ಬೋದು, ಆ ಹಾಡುಗಳ ತರನೇ ಜಾಹೀರಾತುಗಳು ಕೂಡ ನಮ್ದು. ಮೊನ್ನೆ ವರಮಹಾಲಕ್ಷ್ಮಿಗೆಲ್ಲ ಆಫರ್ ಗಳಿತ್ತಲ್ಲ, ಗೋಲ್ಡ್ ಇದು ಮತ್ತೆ ಇವನ್ ಫುಡ್ ಪ್ರಾಡಕ್ಟ್ಸ್, ಹೋಟೆಲ್ಸ್ ಅವರು ಕೂಡ ಎಷ್ಟೊಂದು ಆಫರ್ಸ್ ಇತ್ತು. ಆಮೇಲೆ ಆಗಸ್ಟ್ 15th ನಮ್ಮ ಫ್ಲಾಗ್ ತಗೊಳ್ಳಿ, ಆಮೇಲೆ ಕಾಟನ್ ಬಟ್ಟೆ ತಗೊಳ್ಳಿ, ಇದೆಲ್ಲ ಇತ್ತಲ್ಲ. ಸೊ ಇದು ಕೂಡ ಒಂದು ಜಾಹೀರಾತು ನಮ್ಮನ್ನ ಹಿಡಿದಿರುವಂಥದ್ದು. ಸೊ ನೀವು ನಿಮ್ಮ ಫೇವ್ರೇಟ್ ಜಾಹೀರಾತುಗಳು ಯಾವುದು ಅಂತ ಹೇಳಿ ನೀವು ನಮಗೆ ನಮ್ಮ ಮೆಸೇಜ್ ಮೂಲಕ ತಿಳಿಸಿ, ನಾವು ಕೂಡ ಯಾವುದು ಅಂತ ಹೇಳಿ ತೋಡೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ ನ ಸಂಪರ್ಕಿಸಿ.
3: I want to express my love to you this way.

0: ಎಫ್ ಎಂ ರೇನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ಕಲರ್ಫುಲ್ ಪ್ರೋಗ್ರಾಮ್ ನವಿಲುಗರಿ ಕಾರ್ಯಕ್ರಮ. ನಿಮ್ಮೊಟ್ಟಿಗೆ ನಾನು ಚಂದ್ರಿಕಾ, ಹಾಗೆ ರಮ್ಯಾ ಕೂಡ ನಾನು ಮಾತಾಡ್ತಾ ಇದ್ವಿ. ಎಷ್ಟೊಂದು ಕಲರ್ಫುಲ್ ಪ್ರೋಗ್ರಾಮ್ಗಳಲ್ಲಿ ಜಾಹೀರಾತುಗಳು ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿ ಅಲ್ವಾ ರಮ್ಯಾ?
1: ಹೌದು, ನನಗೆ ಜಾಹೀರಾತನ್ನ ಮತ್ತ್ಯಾಕೆ ನೋಡ್ಬೇಕು ಅನ್ಸುತ್ತೆ ಗೊತ್ತಾ? ನಾವು ಪ್ರತಿನಿತ್ಯ ನೋಡುವಂತ ಕೆಲವೊಂದು ಮುಖಗಳು ರಿಪೀಟೆಡ್ಲಿ ಕಾಣಿಸುತ್ತೆ ಜಾಹೀರಾತು.
0: ಹೌದು ಹೌದು,
1: ಅದರಲ್ಲೂ ಎಕ್ಸ್ಪೆಷಲಿ ನಟಿಯರು. ಆ ಕಾರಣಕ್ಕೆ ಏ ಇದು ಅವಳಲ್ವಾ ಅಂತ ಹೇಳಿ ಅನ್ಕೊಂಡು ಒಂದ್ಸಲ ಅಬ್ಸರ್ವ್ ಮಾಡುವಂಥದ್ದು. ಮತ್ತೆ ಈ ಸ್ಕ್ರೀನ್ ಅಲ್ಲಿ ಅವರು ಬೇರೆ ವಿಚಾರದಲ್ಲಿ ಆಕ್ಟಿಂಗ್ ಮಾಡೋದಕ್ಕೂ ಜಾಹೀರಾತಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಸ್ವಲ್ಪ ಇನ್ನೂ ಸ್ವಲ್ಪ ಬೇರೆ ತರನೇ ಕಾಣಿಸ್ತಾರೆ. ಚೆನ್ನಾಗಿ ಕಾಣಿಸ್ತಾರೆ ಕೆಲಸಲ.
0: ಇಟ್ ಲುಕ್ ಸೋ ಅಟ್ರಾಕ್ಟಿವ್.
1: ಹಾಗಾಗಿ ಆ ಕಾರಣಕ್ಕೂ ಜಾಹೀರಾತುಗಳು ಒಂದೊಂದ್ಸಲ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ, ಇದು ಅವಳು ಆಕ್ಟ್ ಮಾಡಿದ್ದಲ್ವಾ ಜಾಹೀರಾತು ಅಂತ ಹೇಳಿ ಅನ್ಕೊಂಡು ನಾವು ಅದನ್ನ ನೆನಪಲ್ಲಿ ಇಟ್ಕೊಳ್ತೀವಿ. ಬಟ್ ನೀವು ಇನ್ನೊಂದು ಯಾವ್ದೋ ಹೇಳಲಿಲ್ಲ ನಂಗೆ.
0: ಇನ್ನೊಂದು ನನ್ನ ಫೇವರೇಟ್ ಅಡ್ವರ್ಟೈಸ್ಮೆಂಟ್. ಹೌದು, ಇನ್ನು ಇದು ಸ್ವಲ್ಪ ಹಳೆದೇ ವರ್ಲ್ಡ್ ಇದರಲ್ಲಿ ಒಂದು ಚಾಕ್ಲೇಟ್ ಬ್ರ್ಯಾಂಡ್. ಆ ಹುಡುಗಿ ಅಲ್ಲಿ ಸಿಕ್ಸರ್ ರನ್ ಹೊಡಿಯುತ್ತೆ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ, ಅಲ್ಲೆಲ್ಲ ಕೂತಿರ್ತಾಳೆ, ಓಡಿ ಬಂದು ಆ ಫ್ರಾಕ್ ಎಲ್ಲ ಹಿಂಗೆ ತಿರುಗಿ ಆ ಚಾಕ್ಲೇಟ್ನ ಹಿಂಗೆ ತಿಂತಾಳಲ್ಲ, ಆಗ ಡ್ಯಾನ್ಸ್ ಮಾಡೋದು ದಟ್ ಬ್ಯಾಟ್ಸ್ಮನ್ ಅಂಡ್ ಆ ಹುಡುಗಿದು ಸೂಪರ್. ಅದು ಅದು ಯಾವತ್ತೂ ನನಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಸ್ಟೆಪ್ಸ್ ಇದೆ ನೋಡು ಡ್ಯಾನ್ಸ್ದು, ಇಟ್ ಅದು ಅದೇ ಬೌಂಡ್ರಿ ಲೈನ್ ಇರ್ತಲ್ಲ, ಆ ಬೌಂಡ್ರಿ ಲೈನಿಂದ ಹಿಡಿದು ಕ್ರೀಸ್ ತನಕ ಹೋಗ್ತಾಳೆ ಆ ಡ್ಯಾನ್ಸಿಂಗ್ ಇದೆಯಲ್ಲ, ಎಲ್ಲರೂ ಹಿಂಗೆ ತೆರೆದ ಕಣ್ಣು ಬಾಯಿಂದ ಹಿಂಗೆ ನೋಡ್ತಾ ಇದ್ದಾಗ ಆ ಡ್ಯಾನ್ಸಲ್ಲಿ ಆ ಫ್ರಾಕ್ ಇಷ್ಟು ದೊಡ್ಡದು ಹಿಂಗೆ ಸುತ್ತಾ ಹೋಗ್ತಾ ಇರುತ್ತೆ. That was amazing.
1: ಬಟ್ ಇದೆಲ್ಲ ನಮಗ್ ನೋಡಿ ಎಷ್ಟು ಚಂದ ನೆನಪಿನಲ್ಲಿ ಉಳ್ಕೊಳ್ತಾ ಇತ್ತು. ಬಿಕಾಸ್ ಅದು 30 seconds ಇಂದ ನೀವು ಹೇಳಿದ ಹಾಗೆ 2 ನಿಮಿಷದ ತನಕ ಒಂದೊಂದು ಜಾಹೀರಾತು ಇರ್ತಾ ಇತ್ತು. ಬಟ್ ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಧಾರಾವಾಹಿಗಳು ಏನೋ ಒಂದು ಪ್ರೋಗ್ರಾಮ್ಸ್ ಬರ್ತಾ ಇದೆ, ಮಧ್ಯದಲ್ಲೇ ಒಂದು ಬೋರ್ಡಿಂಗ್ಸ್, ಒಂದು ಫ್ಲೆಕ್ಸ್ ಇದೆಲ್ಲ ತೋರಿಸ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ಬಿಡ್ತಾರೆ.
0: ಎಕ್ಸಾಕ್ಟ್ಲಿ ರಮ್ಯಾ, ಕರೆಕ್ಟ್ ಆಗಿ ನಾಪಿಸ್ತೆ. ನೋಡ್ತಾ ಇದ್ದಾಗ ಸೀರಿಯಸ್ ಆಗಿ ಟಕ್ ಅಂತ ಒಂದು ಬರುತ್ತೆ ಅಡ್ವರ್ಟೈಸ್ಮೆಂಟ್, ಅದು ಫ್ಯೂ ಸೆಕೆಂಡ್ಸ್ ಅಷ್ಟೇ. ಅದು ಒಂದು ಎಣ್ಣೆದ ಇರಬಹುದು, ಸೋಪಿಂದ ಇರಬಹುದು, ಇನ್ಯಾವುದೋ
1: ಏನೋ ಒಂದು ಒಂದು ಬೋರ್ಡಿಂಗ್ಸ್ ಇರುತ್ತೆ ಅಥವಾ ಒಂದು ಫ್ಲೆಕ್ಸ್ ತರ ಇರುತ್ತೆ, ಒಂದು ಬೋರ್ಡ್ ಅಷ್ಟೇ, ಅದನ್ನು ತೋರಿಸಿ ಒಂದು ಅಡ್ವರ್ಟೈಸ್ಮೆಂಟ್.
0: ಹೌದು, ಇದೆಲ್ಲ ಎಷ್ಟು ಅಟ್ರಾಕ್ಟ್ ಆಗುತ್ತಲ್ವಾ?
1: ಹೌದು,
0: ಖಂಡಿತವಾಗ್ಲು ಈ ತಕ್ಷಣ ಆಗ್ತಾ ಇರೋದಕ್ಕೆ. ಆಮೇಲೆ ನಮಗೆ ವಿ ನೀಡ್ ಎ ಚೇಂಜ್, ಚೇಂಜ್ ನಮಗೆ ಎಲ್ಲರಿಗೂ ಕೂಡ ಬೇಕಾಗುತ್ತೆ. ಇದು ಒಂದು ಅಡೆಡ್ ಅಡ್ವಾಂಟೇಜ್ ಅಂತಾನು ಕೂಡ.
1: ಹೌದು, ಪರಿವರ್ತನೆ ಜಗದ ನಿಯಮ ಅಂತ ಶ್ರೀಕೃಷ್ಣ ಹೇಳ್ಬಿಟ್ಟಿದಾನಲ್ಲ.
0: ಕರೆಕ್ಟ್. ಹಾಗೆ ನಮ್ಮ ಯಾರ್ಯಾರು ಏನೇನು ಮೆಸೇಜ್ ಕಳಿಸಿದ್ದಾರೆ ಅಂತಾನು ನೋಡ್ಬಿಡೋಣ. ಖಂಡಿತ ಯಾರ್ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಡ್ವರ್ಟೈಸ್ಮೆಂಟ್ಸ್ ನಮಗೆ ತುಂಬ ತುಂಬ ತುಂಬ ತುಂಬ ತುಂಬ ಅಟ್ರ್ಯಾಕ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಬಹಳ ಹೇಳ್ತಾರೆ. ಸುಧಾರಾಣಿಯವರು ಕೆಲವೊಂದು ಬಿಸ್ಕೆಟಿಗೆ ಬರ್ತಾಯಿದ್ರು, ಮಾಡೆಲ್ ಆಗಿದ್ರು ಅಂತ ಹೇಳಿಬಿಟ್ಟು ನವೋದಯ ನಾಗರಾಜ್ ಹೇಳ್ತಾ ಇದ್ದಾರೆ. ವಾವ್, ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾರಲ್ರಿ. ನಾಗೇಂದ್ರ ತಾವರಕೆರೆ ಕುಣಿಗಲ್ ತಾಲೂಕಿಂದ ಹೇಳ್ತಾರೆ, ನವಿಲ ಗರಿ ತುಂಬ ಖುಷಿ ಆಯಿತು ಅಂತ ಹೇಳಿಬಿಟ್ಟು. ಜಯಾ ಪುಟ್ಟಸ್ವಾಮಿ ಹೇಳ್ತಾ ಇದ್ದಾರೆ, ನಮಸ್ತೆ ಚಂದ್ರಿಕಾ ಅಂತ ಹೇಳಿಬಿಟ್ಟು, ಇಷ್ಟ ಆಗಿದೆ ಹಾಡುಗಳು, ಇಷ್ಟ ಆಯಿತು. ಜಾಹೀರಾತುಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಅವರಿಗೆ ನಮ್ಮ KSIC ಮೈಸೂರು ಸಿಲ್ಕ್ ಸೀರೆ ಡಿಸ್ಕೌಂಟ್ ಬಗ್ಗೆ ಇರುತ್ತಲ್ಲ, ಅದು ಸಖತ್ ಇಷ್ಟ ಆಗಿದೆಯಂತೆ. ಆಮೇಲೆ ಟೂತ್ಪೇಸ್ಟ್ ಅಡ್ವರ್ಟೈಸ್ಮೆಂಟ್ಗಳು ಅದರಲ್ಲಿ ಬರುತ್ತಲ್ಲ ಹಾಡುಗಳು, ಅದು ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇದ್ದಾರೆ. ವೆರಿ ನೈಸ್. ಆಮೇಲೆ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರಿಂದ ಹೇಳ್ತಾ ಇರ್ತಾರೆ, ಅವರಿಗೆ ಚಾಕ್ಲೇಟು ಮತ್ತು ನಂದಿನಿ ಹಾಲು ಆಮೇಲೆ ಚೀಸ್ ಇದರದ್ದು ಬಗ್ಗೆ ಎಲ್ಲ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸಾಗರದಿಂದ ನಿರ್ಮಲಾ ಪ್ರಭಾಕರ್ ಹೇಳ್ತಾ ಇದ್ದಾರೆ, ನವಿಲುಗರಿ ಖುಷಿ ಆಯಿತು. ಆಮೇಲೆ ಆ ಖುಷಿಗೆ ಸ್ವೀಟ್ ಇದ್ದಾಗ ನನ್ನ ಅವರು ರನ್ನಿಂಗ್ ರೇಸ್ನಲ್ಲಿ ಸೆಕೆಂಡ್ ಬಂದಿದ್ದಾನೆ ಎನ್ನುವ ಗುಲಾಬ್ ಜಾಮೂನ್ ಇಷ್ಟ ಅಂತ ಹೇಳಿ ಹೇಳ್ತಾರಂತೆ. ಓಕೆ, ನೀವು ಇವತ್ತು ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿನ್ಬಿಡಿಯಪ್ಪ, ಖುಷಿಯಾಗುತ್ತೆ. ಇನ್ನೂ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿಂದ ಹೇಳ್ತಾ ಇದ್ದಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಟೂರ್ ಅಡ್ವರ್ಟೈಸ್ಮೆಂಟ್ಸ್ ತುಂಬ ಇಷ್ಟ. ಆಮೇಲೆ ನಮ್ಮ ಡ್ರೆಸ್ಗಳ ಬಗ್ಗೆ ಬರುತ್ತಲ್ಲ ಅಡ್ವರ್ಟೈಸ್ಮೆಂಟ್, ಅದು ಇಷ್ಟ ಅಂತ. ವೆರಿ ನೈಸ್ ಆ್ಯಡ್ಸ್ ಅಂದರೆ ಅದು ಒಂದು ಚಾಕ್ಲೇಟ್ ಆ್ಯಡ್ ಮತ್ತೆ ಇರ್ಬೋದು, ನನಗೆ ನೆಚ್ಚಿಂದು ಗಿಫ್ಟ್ ಫಾರ್ ಸಮ್ ಮನ್ಯುಲಾವ್ ಅಂತ ಹೇಳುತ್ತಲ್ಲ. ಸಂಧ್ಯಾ ಸಂತೋಷ್ ಹೇಳ್ತಾ ಇದ್ದಾರೆ ವಸಂತಪುರದಿಂದ. ವಾವ್ ಸಂಧ್ಯಾ ಸಂತೋಷ್, ವೆರಿ ನೈಸ್. ಎಷ್ಟೆಲ್ಲ ಜ್ಞಾಪಕ ಇಟ್ಕೊಂಡಿರ್ತೀರ ನೋಡಿ, ಅದನ್ನೇ ಖುಷಿ ಕೊಡೋದು. ಬಸವರಾಜ್ ಟೈಲರ್ ಗೋಕಾಕ್ನಿಂದ ಹೇಳ್ತಾ ಇದ್ದಾರೆ, ಶ್ರೀ ಅಶ್ವಥ ಹಾಡು ಇಷ್ಟ ಆಯಿತು, ಆಮೇಲೆ ರಮ್ಯಾ ಮೇಡಮ್ಗೂ ಮಾತಾಡಿದ್ದಕ್ಕೆ ಖುಷಿ ಆಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ರಮ್ಯಾ, ನಿಮ್ಮ ಅಡ್ವರ್ಟೈಸ್ಮೆಂಟ್ ಅವರಿಗೆಲ್ಲ ಇಷ್ಟ ಆಗಿದೆ. ಇದು ಇವರಿಗೆ ಕೆಲವು ಸೋಪಿನ ಪ್ರಾಡಕ್ಟ್ಸ್ ತುಂಬ ಇಷ್ಟ, ಆಮೇಲೆ ಅಗರಬತ್ತಿಗಳದ್ದು ಪ್ರಾಡಕ್ಟ್ಸ್ ಇಷ್ಟ ಅಂತ ಹೇಳಿಬಿಟ್ಟು ಸಂಕಪ್ಪ ನುಂಕಪ್ಪ ಕಾಂಬಳೆ ಮೊಣಕಾಲ್ಮೂರಿನಿಂದ ಹೇಳ್ತಾ ಇದ್ದಾರೆ. ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಅವ್ರಿಗೂ ಕೂಡ ಹಾಡುಗಳು ಮತ್ತು ಅಡ್ವರ್ಟೈಸ್ಮೆಂಟ್ಸ್ ಇಷ್ಟ ಅಂತ ಹೇಳಿ ಹೇಳಿದರೆ. ಲಿಪ್ಸ್ಟಿಕ್ ಅಡ್ವರ್ಟೈಸ್ಮೆಂಟ್ಸ್ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ವೀಣಾ ಕರಿಯಪ್ಪ, ಕಮ್ಮನಹಳ್ಳಿ, ಬೆಂಗಳೂರು. ಓ, ಹಾಗಾದ್ರೆ ಫುಲ್ ಕಲೆಕ್ಷನ್ ಇರುತ್ತಲ್ವ ರಮ್ಯ? ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಕಲರ್ ಕಲರ್ ಸೂಪರ್ ಎಂಜಾಯ್ ಮಾಡಿ, ಹಾಗೂ ಅದು ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಇರುತ್ತೆ, ಸಾರಿಗೆಲ್ಲ, ಡ್ರೆಸ್ಗೆಲ್ಲ. ನಾಗೇಶ್, ದೀಪ, ಋತ್ವಿಕ್ ಮತ್ತೆ ಜಾರ್ವಿಕ್ ಇವರೆಲ್ಲ ಹೇಳ್ತಾ ಇದ್ದಾರೆ ಬೇಲೂರು ಹಾಸನ್ ಡಿಸ್ಟ್ರಿಕ್ಟ್ನಿಂದ. ನಮಗೆ ತುಂಬ ಇಷ್ಟ ಆಯಿತು ಕೆಲವು ಪ್ರೋಗ್ರಾಮ್ಗಳು, ಅದರಲ್ಲೂ ಕೂಡ ಕೆಲವು ಅಡ್ವರ್ಟೈಸ್ಮೆಂಟ್ ಬಿಸ್ಕೆಟ್ದಲ್ಲೆಲ್ಲ ಇಷ್ಟ ಅಂತ ಹೇಳಿ ಹೇಳಿದ್ರೆ ಶುಭ ಮಧ್ಯಾಹ್ನ ಅಂತ ಹೇಳಿಬಿಟ್ಟು ನವಿಲುಗರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ಜನ ಇನ್ನೇನು ಮುಗಿಸ್ತಾ ಬರ್ತಾ ಇದ್ದೀನಿ, ಮತ್ತೆ ನಿಮ್ಮ ಇನ್ನೊಂದು ಸಸಿಗಣ ಅಂತ ಹೇಳಿ ಹೇಳ್ತಾರೆ. ಕೆಲವರಂತೂ ತಿಮ್ಮ ಅಡ್ವರ್ಟೈಸ್ಮೆಂಟ್ ಎಲ್ಲ ಕಳಿಸ್ತೀರಾ, ಖಂಡಿತವಾಗ್ಲೂ ಬೇಡ. ನಾನು ಚಿಕ್ಕವನಲ್ಲಿದ್ದಾಗ ಟಿವಿಲಿ ಬರ್ತಾ ಇದ್ದಿದ್ದ ಅಡ್ವರ್ಟೈಸ್ಮೆಂಟ್ಗಳು ತುಂಬ ಇಷ್ಟ ಅಂತ ಹೇಳಿಬಿಟ್ಟು, ಫ್ಯಾನ್ಗಳದ್ದು ಬ್ರ್ಯಾಂಡು ಮತ್ತು ಸೋಪ್ ಬ್ರ್ಯಾಂಡ್ಗಳು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಫಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ. ಆಮೇಲೆ ಈಜಿಪ್ತ ಮತ್ತೊಂದು ಕಲೆ ಅಂದರೆ ಅಲ್ಲಿ ಮಡಿದವರ ನೆನಪಿಗೆ ಬೃಹತ್ ಆಕಾರದ ಪಿರಮಿಡ್ ಅಂತೆಲ್ಲ ಹೇಳಿ ಪಾಪ ಡೀಟೇಲ್ ಹೇಳ್ತಾ ಇದ್ದಾರೆ. ದೀಕ್ಷಿತ್ ಕೃಪಾ, ಲಕ್ಷ್ಮಿ, ಸೋನು, ಭವ್ಯ, ರಾಧಾ, ಬಬೂರ್ನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಆಮೇಲೆ ಹೀಗೇನೆ ಅಡ್ವರ್ಟೈಸ್ಮೆಂಟ್ಗಳ ಲೋಕದಲ್ಲಿ ನಾವು ಯಾವಾಗಲೂ ಇರ್ತೀವಿ, ಜೊತೆಗೆ ಅಡ್ವರ್ಟೈಸ್ಮೆಂಟ್ಸ್ ತುಂಬಾ ಖುಷಿನೂ ಕೊಡುತ್ತೆ ಅಂತ ಹೇಳಿಬಿಟ್ಟು, ಟೂ ವೀಲರ್ ಗಾಡಿ ಇಷ್ಟ ಮತ್ತು ವಾಷಿಂಗ್ ಪೌಡರ್ ಇಷ್ಟ ಅಂತ ಹೇಳಿಬಿಟ್ಟು ಕಾರ್ಕಳ ಬಜಕೋಳಿಯಿಂದ ನಮ್ಮನ ಗಣೇಶ್ ಹೇಳ್ತಾ ಇದ್ದಾರೆ. ಅದು ನಮ್ಮ ಸೇಮ್ ಪಿಂಚದ ರಮ್ಯಂಗೂ ಅದೇ ಇಷ್ಟ ಆಗಿಬಿಟ್ಟಿದೆ. ಸೊ ಇವತ್ತಿನ ನಮ್ಮ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಕೇಳಿದ್ದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರಿ, ಭಯಂಕರ ಖುಷಿ ಆಯಿತು. ಆಮೇಲೆ ಶಾಂತಾಚಾರ್ ಬಡಿಗೇರವರು ಕೂಡ ತಮಗೆ ಖುಷಿಯಾಗಿ ಹೇಳ್ತಾ ಇದ್ದಾರೆ, ನಮಗೆಲ್ಲ ಹಾಡುಗಳು ಇದು ಎಲ್ಲ ಖುಷಿ ಕೊಟ್ಟಿದೆ ಅಂತ ಹೇಳಿಬಿಟ್ಟು, ಸೋಪ್ಗಳ ಬಗ್ಗೆ ಇಷ್ಟ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ನಂಬರ್ ನಿಮ್ಮ ಹೆಸರು ಕಳಿಸಿದ್ರೆ ಚೆನ್ನಾಗಿರುತ್ತಲ್ಲ. ವಿಜ್ಞಾನ ನಗರದಿಂದ ಹರಿಹರನ್ ಹೇಳ್ತಾ ಇದ್ದಾರೆ, ಅವರಿಗೆ ತುಂಬ ಇಷ್ಟ ಆಗಿದ್ದು ಏನದು ಜನರನ್ನು ಮರಳು ಮಾಡುತ್ತೆ, ಆದ್ರೂ ಏನು ಮಾಡಲ್ಲ ತೊಗೊಂಡೇ ತಗೊಳ್ತೀವಿ ಅಂತ ಹೇಳಿಬಿಟ್ಟು ಕಿಶನ್ ರೋಷನ್ ಶೋಭಾರಾಡಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ.

ಹಾಗೆ ಸಂಡೂರ್ನಿಂದ ಸುಮಿತ್ರ ಮಹಾಜನ್, ಅಮಿತಾಬ್ ಬಚ್ಚನ್ ಮಾಡೋ ಎಲ್ಲ ಅಡ್ವರ್ಟೈಸ್ಮೆಂಟ್ ಅವ್ರ ಫೇವ್ರೇಟ್ ಅಂತೆ. ಈಗ ಅಂದ್ಕೊಂಡೆ ಯಾಕೋ ಸುಮಿತ್ರ ಮೆಸೇಜ್ ಮಾಡಿಲ್ಲ ಅಂತ. ಓಕೆ, ಅಮಿತಾಬ್ ಬಚ್ಚನ್ ಅವ್ರಿಗೆ ಫೇವ್ರೇಟ್ ಹೀರೋ ಆಗಿಬಿಟ್ಟಿದ್ದಾರೆ. ಸೊ ಇವತ್ತಿನ ನಮ್ಮ ನವಿಲುಗರಿ ಕಾರ್ಯಕ್ರಮದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸು ಇರುತ್ತೆ ಯಾವುದರಲ್ಲಿ, ನಮ್ಮ ಅಡ್ವರ್ಟೈಸ್ಮೆಂಟ್ಸಲ್ಲಿ. ಆದರೆ ದುಡ್ಡನ್ನು ಕೂಡ ಎಕನಾಮಿಕಲಿ ಕೂಡ ಜಾಸ್ತಿ ಇರುತ್ತೆ. ಸೊ ಈ ಕಿರುತೆರೆ ಹಿರಿತೆರೆ ಎಲ್ಲದರಲ್ಲೂ ಕೂಡ ಮತ್ತು ದಿನನಿತ್ಯದ ನಮ್ಮ ಜೀವನದಲ್ಲಿ ಇವೆಲ್ಲ ಇರೋದ್ರಿಂದ ಬಹಳ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ನೋಡಿ, ಈ ಜೀವನದಲ್ಲಿ ಇವೆಲ್ಲ ಕಾಮನ್ನು, ನಮಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳೋಣ, ಬೇಡದಂತೂ ಬೇಡ ಅಂತ ಹೇಳೋಣ. ಮತ್ತು ಮುಂದಿನ ಸೋಮವಾರ ಭೇಟಿಯಾಗೋಣ. ಅಲ್ಲಿ ತನಕ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ಸೋಮವಾರ. ಅಲ್ಲಿ ತನಕ ಚಂದ್ರಿಕಾ ಹೇಳ್ತಾ ಇರೋದು ಚಟ ಬೈ ಬಾಯ್.

0: ಇಲ್ಲಿ ಯಾಕೆ ಬಂದೆ?
1: ನಮಸ್ಕಾರ.
0: ಟ್ಯಾಕ್ಸ್ ಕಟ್ಟೋಕ್ ಬಂದೆ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ ಅಷ್ಟೇ.

ಹೌದು, ಎಲ್ಲದರ ಚಿಂತೆ ಸಾಕು. ಯಾಕಂದ್ರೆ ಮಧ್ಯಾಹ್ನ 1 ಗಂಟೆ ಆಯ್ತು, ಈಗೇನಿದ್ರು ಊಟದ ಬಗ್ಗೆ ಮಾತ್ರ ಚಿಂತೆ ಮಾಡುವಂತ ಹೊತ್ತು. ಅದಕ್ಕೆ ಕರೆಯಲಿ ಕೈರುಚಿ ಕಾರ್ಯಕ್ರಮವನ್ನ ಆರಂಭ ಮಾಡೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. ಒಂದು ಗಂಟೆ ಸಮಯ ಓಡ್ತಾ ಇದೆ. ಯಾವ ರುಚಿಯನ್ನ ಹೇಳ್ತೀರಾ ರಮ್ಯಾ? ಹೇಳಿದ್ರೆ ಫಟಾಫಟ್ ಅಂತ ಮಾಡ್ಕೊಂಡು ತಿನ್ನೋ ಹಾಗಿರ್ಬೇಕು. ಅಷ್ಟೇ ಅಲ್ಲ, ಜೊತೆಗೆ ಅಷ್ಟೇ ಟೇಸ್ಟಿ ಆಗಿರಬೇಕು. ಟೇಸ್ಟ್ ಇದ್ರೆ ಸಾಕ, ಆರೋಗ್ಯ ಕೂಡ ನಮಗೆ ವೃದ್ಧಿಸುವಂತ ರೆಸಿಪಿ ಆಗಿರಬೇಕು. ಹಾಗಿದ್ಮೇಲೆ ಕಣ್ಣಿನ ಆರೋಗ್ಯದ ಬಗ್ಗೆ ನಾನು ಮಾತಾಡಲೇಬೇಕು. ಕಣ್ಣಿಗೆ ಕ್ಯಾರೆಟ್ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಕ್ಯಾರೆಟ್ ರೈಸ್ ಬಗ್ಗೆ ಹೇಳಿದ್ರೆ ಹೇಗಿರುತ್ತೆ? ಆಹಾ, ಸುವಾಸನೆ, ರುಚಿ ಎಲ್ಲವೂ ಕೂಡ ಸಖತ್ತಾಗಿರುತ್ತೆ. ಏನಿರಬೇಕು ಇದಕ್ಕೆ ಅಂತ ಹೇಳಿದ್ರೆ ಸಿಂಪಲ್ ರೀ, ಸಿಕ್ಕಾಪಟ್ಟೆ ಸಿಂಪಲ್. ಬಾಸ್ಮತಿ ಅಕ್ಕಿ ತಗೊಳ್ಳಿ, ಇಲ್ವಾ ಸೋನೆ ಮಸೂರಿ ಅಕ್ಕಿನೇ ತಗೊಳ್ಳಿ. ಮಸಾಲೆ ಪದಾರ್ಥಗಳು ಅಂತ ಏನೇನೆಲ್ಲ ಬಳಸ್ತೀರಾ, ಆ ಮಸಾಲೆ ಪದಾರ್ಥಗಳೆಲ್ಲ ಇಟ್ಕೊಳ್ಳಿ. ಕ್ಯಾರೆಟ್ ಬೇಕೇ ಬೇಕು ಕ್ಯಾರೆಟ್ ರೈಸ್ ಆದಮೇಲೆ. ಇನ್ನು ಕೊತ್ತಂಬರಿ ಸೊಪ್ಪಿಲ್ಲದೆ ರುಚಿ ಹೇಗೆ, ಘಮ ಹೇಗೆ ಸಿಗುತ್ತೆ? ಇಷ್ಟಿದ್ರೆ ಸಾಕ್ರಿ ಕ್ಯಾರೆಟ್ ರೈಸ್. ಒಂದು ಒಳ್ಳೆ ಕಾಂಬಿನೇಷನ್ ಅದಕ್ಕೆ ರಾಯ್ತ ಮಾಡ್ಕೊಂಡ್ಬಿಟ್ವಿ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಮೋಸ್ಟ್ ಫೇವ್ರೆಟ್ ಫುಡ್ ಅಂತ ಹೇಳಿ ಅದನ್ನು ತಿಂತಾರೆ. ಕ್ಯಾರೆಟ್ ರೈಸ್ಗೆ ಸಿಂಪಲ್ಲಾಗಿ ಒಂದು ಕಪ್ ಅಕ್ಕಿನ ತೊಳ್ಕೊಳ್ಳಿ, ಬೇಯಿಸಿ. ಉದ್ರುದ್ರಾಗಿರಲಿ ಅನ್ನ, ಯಾಕಂದರೆ ಈ ಥರ ರೈಸ್ ಐಟಮ್ ಏನೇ ಮಾಡಿದ್ರು ಅಕ್ಕಿ ಉದ್ರುದ್ರಾಗಿ ಅನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಪಾತ್ರೆಯಲ್ಲಿ ಬೇಯಿಸಿರಾ ಅಂತ ಹೇಳಿದ್ರೆ 2 ಕಪ್ ನೀರಿಗೆ ತೊಳೆದ ಅಕ್ಕಿನ 1 ಕಪ್ ಹಾಕಿ ರೈಸ್ ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡ ಮೇಲೆ ಅದಕ್ಕೆ ಜೊತೆಲಿ ಒಂದು ಪ್ಯಾನ್ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಬೇಕಂದ್ರೆ ಬೆಣ್ಣೆ ಕೂಡ ಹಾಕೊಳ್ಳಿ. ಗೋಡಂಬಿ ಇದ್ರೆ ಗೋಡಂಬಿ ಕೂಡ ಫ್ರೈ ಮಾಡಿ.

ಅದನ್ನ ಹುರಿದು ಇಟ್ಕೊಳ್ಳಿ. ಆನಂತರ ಒಗ್ಗರಣೆ ಕೊಡ್ತೀವಲ್ಲ, ಅದಕ್ಕೊಂದು ಒಗ್ಗರಣೆ ಕೊಟ್ಟು ಆ ಜೊತೆಗೆ ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳಂತ ಹೇಳಿ ಈ ಬೇಲೀಫ್ ಹಾಕಿ ಅಥವಾ ಒಂದು ಚಮಚ ಜೀರಿಗೆ ಹಾಕಿ, ಏಲಕ್ಕಿ ಹಾಕಿ, ಒಂದು ಇಂಚು ದಾಲ್ಚಿನ್ನಿ ಇದ್ರೆ ಅದನ್ನು ಹಾಕಿ, ಒಂದೆರಡು ಲವಂಗ ಸೇರಿಸಿ, ಅದೇ ಎಣ್ಣೆಗೆ ಈರುಳ್ಳಿ ಹಾಕಿ ಹುರಿದುಕೊಳ್ಳಿ. ಈರುಳ್ಳಿ ಬಣ್ಣ ಸ್ವಲ್ಪ ಕೆಂಪು ಬಣ್ಣ ಅಥವಾ ಚಿನ್ನದ ಬಣ್ಣ ಅಂತೀವಲ್ಲ, ಆ ಬಣ್ಣಕ್ಕೆ ಬರೋ ತನಕ ಹುರಿದುಕೊಳ್ಳಿ. ನಂತರ ಅದೇ ಪಾನ್ಗೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಇಲ್ಲದಿದ್ರೆ ಎರಡು ಎಸಳು ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಅದನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಕಪ್ ಸಣ್ಣಗೆ ಹಚ್ಚಿದಂಥ ಕ್ಯಾರೆಟ್ ಹಾಕಿ. ಕ್ಯಾರೆಟ್ ಹಚ್ಚಿದ ತಿನ್ನಲ್ಲ ಮಕ್ಕಳು, ತೆಗೆದ್ಬಿಟ್ಟು ಸೈಡಿಗೆ ಇಟ್ಬಿಡ್ತಾರೆ ಅನ್ನೋದಿದ್ರೆ ಕ್ಯಾರೆಟ್ನ ತುರಿದು ಕ್ಯಾರೆಟ್ ತುರಿಯನ್ನ ಪಾನ್ಗೆ ಹಾಕಿ. ಇದೇ ಸಮಯದಲ್ಲಿ ಸ್ವಲ್ಪ ಬಟಾಣಿ ಇತ್ತು ಹಸಿ ಬಟಾಣಿ ಅಂದರೆ ಅದನ್ನು ಮಿಕ್ಸ್ ಮಾಡಿ, ಕಾರ್ನ್ ಇದ್ರೆ ಮಿಕ್ಸ್ ಮಾಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಈ ಎಲ್ಲ ತರಕಾರಿಗಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಪಾನಲ್ಲೇ ಎಣ್ಣೆಯಲ್ಲೇ. ಸೊ ಇದಾದಮೇಲೆ ಮೆಣಸಿನ ಪುಡಿ, ಗರಂ ಮಸಾಲ ಮಿಕ್ಸ್ ಮಾಡಿ ಅನ್ನ ಹಾಕಿ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ಆಹಾ, ರುಚಿಯೋ ರುಚಿ ಕ್ಯಾರೆಟ್ ರೈಸ್ನ ನೀವು ಸವಿಯೋದಕ್ಕೆ. ಇದ್ರ ಜೊತೆಗೆ ನಮ್ಮ ಹತ್ರ ಕೂಡ ಒಂದು ರೆಸಿಪಿ ಇದೆ, ಬೇಕಾ ಅಂತ ಕೇಳ್ತಾ ಇದೀರಾ? ಬೇಡ ಅಂತ ನಾನು ಹೇಳ್ತೀನಿ. ಈಗಲೇ ಶೇರ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಹಾಡನ್ನಷ್ಟೇ ಎಂಜಾಯ್ ಮಾಡೋದಲ್ಲ, ನಾವು ತಿನ್ನೋ ಊಟನ ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು. ಹಾಗಿರ್ಬೇಕು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಟೇಸ್ಟ್ ಕೂಡ ಇರಬೇಕು, ಅಷ್ಟೇ ಕ್ಲೀನಾಗಿ ಕೂಡ ಅಡುಗೆ ಮಾಡಿರ್ಬೇಕ್ರಿ, ಅದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಇಲ್ಲೊಬ್ರು ಸಂದೇಶ ಕಳಿಸಿ ಹೇಳ್ತಾ ಇದಾರೆ, ಯಾವಾಗ್ಲೂ ಮೆಣಸಿನ ರಸ ಮೆಣಸಿನ ಸಾಂಬಾರ್ ಬಗ್ಗೆ ಕಳಿಸ್ತಿದ್ರು, ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಲು ಮೆಣಸಿನ ಸಾರು ಅಂತ ಹೇಳಿ ಒಂದು ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಶೀತ ಕೆಮ್ಮು ಗಂಟಲು ನೋವು ಏನೇ ಇದ್ರು ಕೂಡ ಅದಕ್ಕೆಲ್ಲ ಇದೊಂಥರ ರಾಮಬಾಣದ ರೀತಿ ಕೆಲಸ ಮಾಡುತ್ತಂತೆ. ಸಾಮಗ್ರಿ ಏನ್ ಬೇಕಪ್ಪ ಅಂತ ಹೇಳಿದ್ರೆ ಹಾಲು ಕಾಳುಮೆಣಸು ಜೀರಿಗೆ ತುಪ್ಪ ಬಳಸಿ ಕೆಲವೇ ನಿಮಿಷಗಳಲ್ಲಿ ಸುಲಭವಾಗಿ ಮಾಡಬಹುದು ಅಂತ. ಬೇಕಾಗಿರುವಂತ ಪದಾರ್ಥಗಳು ಹಾಲು ಏನದು ಕಪ್ಪು ಕಾಳು ಮೆಣಸು ಒಬ್ಬೊಬ್ಬ 3-4 ಚಮಚ ಜೀರಿಗೆ ಬೇಕಂತೆ, ಉದ್ದಿನಬೇಳೆ ಚಮಚ ತುಪ್ಪ, ಅದಕ್ಕೆ ತುರಿದ ತೆಂಗಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಇದೆಲ್ಲವನ್ನ ಹಾಕಿ ಒಂದು ಒಳ್ಳೆ ಹಾಲು ಮೆಣಸಿನ ಸಾರನ್ನ ಮಾಡಬಹುದು. ಮಾಡೋ ವಿಧಾನನೇ ನೀವು ಶೇರ್ ಮಾಡ್ಲಿಲ್ವಲ್ಲ, ಹನುಮಂತೇಗೌಡ್ರೆ ಹಾಡ್ಲಿಯಿಂದ ವಿಧಾನ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಸೊ ಕ್ಯಾರೆಟ್ ರೈಸ್ಗೆ ರಮ್ಯ ಸ್ವಲ್ಪ ಲೆಮನ್ ಬೇಡವಾ ಅಂತ ಹೇಳಿ ಸುಮಿತ್ರಾ ಅವರು ಸಂಡೂರಿನಿಂದ ಕೇಳ್ತಿದ್ದಾರೆ. ಇದೊಂಥರ ಆಪ್ಷನಲ್ ಆಯ್ತಾ, ಸ್ವಲ್ಪ ಹುಳಿಯಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಖಂಡಿತ ಲೆಮನ್ನ ಮಿಸ್ ಮಾಡ್ಕೋಬೋದು, ಮಿಕ್ಸ್ ಮಾಡಿ ತಿನ್ಬೋದು. ಇಲ್ಲಪ್ಪ ಸ್ವಲ್ಪ ಖಾರವಾಗಿದ್ರೆ ಸಾಕು ಅಂದರೆ ಕಪ್ಕಾಳು ಮೆಣಸು ಅಂತ ಹೇಳಿದ್ರಲ್ಲ, ಆ ಮೆಣಸಿನ ಪೌಡರ್ ಕೂಡ ಹಾಕೊಂಡು ಟೇಸ್ಟ್ ಮಾಡ್ಬೋದು. ನಮಗೆ ಬೇಕಾದ ರೀತಿಯಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ಬೋದು. ಸುಮಿತ್ರಾ ಅವರೇ, ನಮ್ಮ ನಾಲಿಗೆಗೆ ಯಾವುದು ರುಚಿಸುತ್ತೋ ಜೊತೆಗೆ ಆರೋಗ್ಯಕ್ಕೆ ಒಳ್ಳೆಯದೋ ಅದನ್ನು ಯೋಚನೆ ಮಾಡಿ ಸೇವನೆ ಮಾಡಿದ್ರೆ ಉತ್ತಮವಾದಂಥ ಆರೋಗ್ಯ ನಮ್ಮದಾಗತ್ತೆ ಅಲ್ವೇ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಅಜ್ಜಿ ತಾತ ಅಥವಾ ನಮ್ಮ ಮುತ್ತಜ್ಜಿ ಇವರು ಮಾಡ್ತಿದ್ದಂಥ ಅಡುಗೆಗಳಷ್ಟೇ ನಮ್ಮ ಅಡುಗೆಗಳಂತೆ. ಅದರ ಹೊರತಾಗಿ ಇವತ್ತು ನಾವೆಲ್ಲ ಏನೇನು ತಿಂತಾ ಇದ್ದೀವಿ ಅದು ಯಾವುದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ವಂತೆ, ಹೀಗೊಬ್ರು ಹೇಳ್ತಿದ್ದನ್ನು ನಾನು ಕೇಳ್ಪಟ್ಟಿದ್ದೆ. ಹಾಗಾಗಿ ಈ ಕ್ಯಾರೆಟ್ ರೈಸ್ ಕೂಡ ಒಳ್ಳೆ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು, ಇದನ್ನು ಕೂಡ ಮಾಡ್ಕೊಳ್ಳಿ, ಅಡುಗೆನ ಎಂಜಾಯ್ ಮಾಡಿ.
1: ಏನ್ ಗೊತ್ತಾ, ನಾಳೆ ನಾನು ಇದನ್ನೇ ಮಾಡೋದು.
0: ಹೌದಾ,
1: ಮೆಸೇಜ್ ಮಾಡ್ತೇನೆ.
0: ಹಾಗಿದ್ರೆ ನೀವು ಕೂಡ ನಾಳೆ ಇದನ್ನೇ ಮಾಡ್ತೀರಲ್ಲ, ಮಾಡಿದ್ಮೇಲೆ ಖಂಡಿತ ರೈನ್ಬೋಗ್ ಮೆಸೇಜ್ ಮಾಡೋದು ಮರಿಬೇಡಿ.
1: ಏ ಖಂಡಿತ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆಂಧ್ರಪ್ರದೇಶದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿತ್ಸ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ವಾರ್ತೆಗಳ ವಿವರ. ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸುನೂರು ಗ್ರಾಮದಲ್ಲಿ ಇಂದು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸಿದ ಸಸಿಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ರೈತರನ್ನು ಸನ್ಮಾನಿಸಿದರು. ಇದಕ್ಕೂ ಮುನ್ನ ಮುಸುನೂರು ಗ್ರಾಮಕ್ಕೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆತ್ಮೀಯವಾಗಿ ಬರಮಾಡಿಕೊಂಡರು. ಜಪಾನ್ನ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಜಪಾನ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಜಪಾನ್ ಭಾರತ ವ್ಯವಹಾರ ಸಮಾಲೋಚನಾ ಸಮಿತಿ ಮತ್ತು ಭಾರತದ ರಾಯಭಾರ ಕಚೇರಿಯೊಂದಿಗೆ ನಡೆದ ದುಂಡುಮೇಜಿನ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಯುವ ಕಾರ್ಯಪಡೆಯು ವಿಸ್ತರಿಸುತ್ತಿರುವ ಆರ್ಥಿಕತೆ ಮತ್ತು ದೀರ್ಘಾವಧಿಯ ಬೆಳವಣಿಗೆಯು ಜಪಾನ್ನ ವ್ಯವಹಾರಗಳಿಗೆ ಗಮನಾರ್ಹ ಅವಕಾಶ ಒದಗಿಸುತ್ತದೆ ಎಂದು ಹೇಳಿದರು. ಭಾರತ ಜಪಾನ್ ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವವನ್ನು ಉಭಯ ದೇಶಗಳ ನಡುವೆ ವ್ಯಾಪಾರ ಸಹಯೋಗ ಬಲಪಡಿಸಲು ಮತ್ತು ಮುಂಬರುವ ದಶಕದಲ್ಲಿ ತಮ್ಮ ಆರ್ಥಿಕ ಪಾಲುದಾರಿಕೆಯನ್ನು ರೂಪಿಸಲು ಬಳಸಿಕೊಳ್ಳಬೇಕು ಎಂದು ಸಚಿವ ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ಜಪಾನ್ ಪ್ರವಾಸದಲ್ಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತ

0: ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋವ್ ಅವರ ಆಹ್ವಾನದ ಮೇರೆಗೆ ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ಡಾ ಎಸ್ ಜೈಶಂಕರ್ ನಿನ್ನೆ ಮಾಸ್ಕೋಗೆ ಆಗಮಿಸಿದರು. ಭಾರತ ಮತ್ತು ರಷ್ಯಾ ದೀರ್ಘಕಾಲದ ಪಾಲುದಾರಿಕೆ ಹೊಂದಿವೆ. 2000 ಇಸವಿಯ ಅಕ್ಟೋಬರ್ನಲ್ಲಿ ಭಾರತ ರಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಯ ಘೋಷಣೆಗೆ ಸಹಿ ಹಾಕಿದ ನಂತರ ಭಾರತ ರಷ್ಯಾ ಸಂಬಂಧಗಳು ರಾಜಕೀಯ, ಭದ್ರತೆ, ರಕ್ಷಣೆ, ವ್ಯಾಪಾರ ಮತ್ತು ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ಬಲಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಎರಡು ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟೀಯ ಸಮಾವೇಶ ಆಯೋಜನೆಗೊಂಡಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047ರ ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರ ಅಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಇಂದು ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಯತ್ನ ನಡೆಯಿತು. ಪೊಲೀಸರು ಮಾರ್ಗ ಮಧ್ಯೆಯೇ ಬಿಜೆಪಿ ನಾಯಕರನ್ನು ತಡೆದು ವಶಕ್ಕೆ ಪಡೆದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ನಿಧಿಯನ್ನು ಇತರೆ ರಾಜ್ಯಗಳ ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿ ನಾಗೇಂದ್ರ ವರ್ಗಾಯಿಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಸಂಬಂಧ ವಿಧಾನಮಂಡಲದ ಒಳಗೆ ಹಾಗೂ ಹೊರಗೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಅಲ್ಲಿಯವರೆಗೂ ಬಿಜೆಪಿಯಿಂದ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಅವರು ಶಾಂತಿಯುತ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು. ನೀಲ್ಸನ್ ಐಕ್ಯೂ ಮತ್ತು ವರ್ಲ್ಡ್ ಡೇಟಾ ಲ್ಯಾಬ್ನ ಇತ್ತೀಚಿನ ವರದಿಯ ಪ್ರಕಾರ 2036ರ ವೇಳೆಗೆ ಭಾರತವು 10.8 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದುವ ನಿರೀಕ್ಷೆ ಇದೆ. ಇದು ಚೀನಾದ 10.3 ಕೋಟಿ ಶ್ರೀಮಂತ ಗ್ರಾಹಕರನ್ನು ಮೀರಿಸುತ್ತದೆ. ವರದಿಯು ಶ್ರೀಮಂತ ಗ್ರಾಹಕರನ್ನು ದಿನಕ್ಕೆ $90ಗಿಂತ ಹೆಚ್ಚು ಖರ್ಚು ಮಾಡುವ ಜನರು ಎಂದು ವ್ಯಾಖ್ಯಾನಿಸುತ್ತದೆ. 2026ರಲ್ಲಿ ಭಾರತ ಸುಮಾರು 2.6 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದಿರುತ್ತದೆ ಮತ್ತು ಮುಂದಿನ ದಶಕದಲ್ಲಿ 8.2 ಕೋಟಿ ಶ್ರೀಮಂತ ಗ್ರಾಹಕರು ಹೊಂದುವ ನಿರೀಕ್ಷೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತೀಯ ರೈಲ್ವೆಯು ತನ್ನ ಜಾಲದಾದ್ಯಂತ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಿದೆ. ಕುಡಿಯುವ ನೀರಿನ ಟ್ಯಾಂಕ್ಗಳು ಮತ್ತು ನೀರು ಶುದ್ಧೀಕರಣ ಘಟಕಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಸೋಂಕುರಹಿತಗೊಳಿಸುವುದರ ಮೇಲೆ ಈ ಅಭಿಯಾನ ಕೇಂದ್ರೀಕರಿಸುತ್ತದೆ. ಇದರಿಂದಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಶುದ್ಧ ಕುಡಿಯುವ ನೀರಿನ ನಿರಂತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಈ ಅಭಿಯಾನದ ಸಮಯದಲ್ಲಿ ವಲಯ ರೈಲ್ವೆಗಳ ನೀರಿನ ಮೂಲಗಳು, ಸಂಸ್ಕರಣಾ ಮತ್ತು ಶೋಧನಾ ಘಟಕಗಳು, ಓವರ್ಹೆಡ್ ಟ್ಯಾಂಕ್ಗಳು, ಟಿವಿಸಿ ಟ್ಯಾಂಕ್ಗಳು, ನೀರಿನ ಬೂತ್ಗಳು, ನಲ್ಲಿಗಳು ಮತ್ತು ನೀರು ವಿತರಣಾ ಕೇಂದ್ರಗಳ ಸಮಗ್ರ ಪರಿಶೀಲನೆ ಕೈಗೊಳ್ಳಲಾಗುತ್ತದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಬಿಹಾರದಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಇದರಿಂದಾಗಿ ಪಾಟ್ನಾ, ವೈಶಾಲಿ, ಭೋಜ್ಪುರ, ಬಕ್ಸಾರ್, ಬಾಗಲ್ಪುರ್, ಮುಂಗೇರ್, ಸಮಸ್ತಿಪುರ್

ಮತ್ತು ಬೇಗುಸರಾಯ್ ಜಿಲ್ಲೆಗಳ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ. ನೂರಾರು ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದಿರುವ ಬೆಳೆಗಳು ಹಾನಿಯಾಗಿವೆ. ಕೇಂದ್ರ ಜಲ ಆಯೋಗದ ಪ್ರಕಾರ ಪಾಟ್ನಾದ ಎಲ್ಲಾ ಪ್ರಮುಖ ಘಾಟ್ಗಳಲ್ಲಿ ನದಿಯ ನೀರಿನ ಮಟ್ಟ ಅಪಾಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಪ್ರವಾಹ ಪರಿಸ್ಥಿತಿ ಹದಗೆಡುತ್ತಿರುವುದರಿಂದ ಫರಕ್ಕ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆಯುವಂತೆ ಬಿಹಾರ ಸರ್ಕಾರ ಪಶ್ಚಿಮ ಬಂಗಾಳ ಸರ್ಕಾರವನ್ನು ಒತ್ತಾಯಿಸಿದೆ. ಭಾರತದ 19 ವರ್ಷದ ಗ್ರ್ಯಾಂಡ್ಮಾಸ್ಟರ್ ಪ್ರಾಣೇಶಿಯಂ ಹಂಗೇರಿಯ ನಾಗೈ ಕನಿತ್ಸಾದಲ್ಲಿ ನಡೆದ ಪ್ರತಿಷ್ಠಿತ ಕನಿತ್ಸಾ ಓಪನ್ ಚೆಸ್ 2026ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ 2ನೇ ದಿನದಾಟ ಮುಂದುವರಿಸುತ್ತಿರುವ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ಗಳಿಗೆ 446 ರನ್ ಮಾಡಿ ಆಡುತ್ತಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿನ್ನಲ್ಲಿ ಇತ್ತೀಚೆಗೆ ನಡೆದ ಗುಂಡಿನ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಭಾರತೀಯ ಪ್ರಜೆಯ ಅಕಾಲಿಕ ಮರಣಕ್ಕೆ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತೀವ್ರ ದುಃಖ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದೆ. ಮೃತರ ಕುಟುಂಬದೊಂದಿಗೆ ರಾಯಭಾರ ಕಚೇರಿ ಸಂಪರ್ಕದಲ್ಲಿದ್ದು ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರಪ್ರದೇಶದಲ್ಲಿ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿತ್ಸಾ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ಪರಮತತ್ವವ ಕಂಡ ಗುರುವ ನರಸುವದಲ್ಲಿ ದೊರೆತಂದು ನೀಂ ಧನ್ಯ ಮಂಕುತಿಮ್ಮ. ಪರಮತತ್ವವ ಕಂಡ ಗುರುವ ನರಸುವದಲ್ಲಿ ದೊರೆತಂದು ನೀಂ ಧನ್ಯ ಮಂಕುತಿಮ್ಮ.

ಅಣ್ಣ ಮುಕುತಿ ಎಂಬ ದಾಸವಚನವಿದೆ. ಮುಕುತಿಯ ದಾರಿ ತೋರಿಸಬೇಕಲ್ಲ, ಅಂಥ ಗುರುವನ್ನು ಹುಡುಕುವುದು ಹೇಗೆ, ಆ ಗುರುವಿಗೆ ಏನೇನು ಗೊತ್ತಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು. ಸೂರ್ಯನನ್ನು ನೇರವಾಗಿ ನೋಡಲಾಗದು, ಒಂದು ವೇಳೆ ನೋಡಿಬಿಟ್ರೋ ಅದೇ ಕೊನೆಯ ನೋಟ, ಇನ್ನೆಂದೂ ಯಾರೂ ಏನೂ ಕಾಣಿಸೋಲ್ಲ. ಹಾಗೆ ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಸೂರ್ಯನನ್ನು ನೋಡುವುದಕ್ಕಿಂತ ಸೂರ್ಯನ ಕಿರಣವೊಂದ ಕಾಂತಿಯನ್ನು ಅನುಭವಿಸುವುದು ಸುಲಭ, ಹೆಚ್ಚು ಸುಲಭ. ಹಾಗಾಗಿ ಸೂರ್ಯ ತರಣಿ, ಅವನ ದರ್ಶನ ಅದಕ್ಕಿಂತ ಆತನ ಕಿರಣದ ದರ್ಶನವನ್ನು ಪಡೆಯೋದು ಬಹಳ ಸುಲಭ. ದೊಡ್ಡ ದೊಡ್ಡ ಪಾರಮಾರ್ಥಿಕ ಗ್ರಂಥಗಳ ತತ್ವವನ್ನು ಅರಿತುಕೊಳ್ಳೋದು, ಅರಗಿಸಿಕೊಳ್ಳೋದು ನಮ್ಮಂಥ ಸಾಮಾನ್ಯರಿಗೆ ಎಟುಕದ ಕೆಲಸ. ಹಾಗಾಗಿ ಏನು ಮಾಡ್ಬೋದು, ಉದಾಹರಣೆಗಳ ಮೂಲಕ ಆ ತತ್ವದ ಮಥಿತವನ್ನು ಸ್ವಲ್ಪ ಸ್ವಲ್ಪ ಸಂಗ್ರಹಿಸಬಹುದು, ಗ್ರಹಿಸಬಹುದು. ಪರಮತತ್ವಗಳನ್ನು ಕಂಡು ಕೇಳಿದ ಅನುಭವಿಸಿದ ಮಹನೀಯರು ಅಲ್ಲಲ್ಲಿ ಇದ್ದಾರು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಏನ, ಆ ಅಂಧಕಾರದ ಪರದೆಯನ್ನು ಪಕ್ಕಕ್ಕೆ ಸರಿಸುವಂಥ ಒಬ್ಬ ಗುರು ಬೇಕು. ಹಾಗೆ ಸಂಪನ್ನರಾದ ಗುರುಗಳನ್ನು ಅರಸುವುದಾದರೂ ಎಲ್ಲಿ, ಹೇಗೆ? ಹುಡುಕಾಟವನ್ನು ನಿಲ್ಲಿಸಬಾರದು. ಹುಡುಕಾಟದಲ್ಲಿ ಅಂಥ ಗುರು ದೊರಕಿಬಿಟ್ನ, ನಮ್ಮ ಬದುಕು ಧನ್ಯವಾಯಿತು, ಪಾವನವಾಯಿತು. ಶ್ರೇಷ್ಠವಾದ ಯೋಗ ಮಾರ್ಗದ ಅರಿವನ್ನು ಆ ಕಾರಣಕ್ಕಾಗಿ ಹಾಗೆ ಪಡೆಯಬಹುದು ನಿಸ್ಸಂದೇಹವಾಗಿ ಅಂತ ಇದ್ದಾರೆ ತಿಮ್ಮಗುರುಗಳು.

ಕೋಗಿಲೆಯುಂ ಒಂದೆ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಕಾಗೆಯುಂ ಕೋಗಿಲೆಯುಂ ಒಂದೆ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಲೋಗರವೊಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನಂತರದಿ ಮಂಕುತಿಮ್ಮ. ಲೋಗರವೊಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನಂತರದಿ ಮಂಕುತಿಮ್ಮ.

ಕಾಗೆಯೂ ಕೋಗಿಲೆಯೂ ಒಂದೇ ಮೇಲ್ನೋಟಕ್ಕೆ ಅನ್ನೋ ಪಾದವನ್ನು ನೋಡಿದಾಗ ನಮಗೆ ಸಂಸ್ಕೃತದ ಸುಭಾಷಿತ ಒಂದು ನೆನಪಾಗದೇ ಇರೋದು. ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದೋ ಪಿಕಕಾಕಯೋ ವಸಂತ ಸಮಯೇ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ ಅಂತ ಅನ್ನೋದು ಒಂದು ಸುಭಾಷಿತ ಇದೆ. ಕಾಗೆಯೂ ಕಪ್ಪು, ಕೋಗಿಲೆಯೂ ಕಪ್ಪು. ಕಾಗೆಯನ್ನು ಕೋಗಿಲೆಯನ್ನು ಪಕ್ಕ ಪಕ್ಕ ನಿಲ್ಲಿಸ್ಬಿಟ್ರೆ ಕೋಗಿಲೆ ಯಾವುದು ಕಾಗೆ ಯಾವುದು ಗುರುತಿಸೋದು ಬಹಳ ಕಷ್ಟ ಆಗುತ್ತೆ. ಆದರೆ ನಮಗೆ ಇದು ಕಾಗೆ ಇದು ಕೋಗಿಲೆ ಅಂತ ತಿಳಿಯೋದು ಹೇಗೆ ತಿಳಿಯೋಣ. ವಸಂತ ಸಮಯದವರೆಗೂ ಚೈತ್ರ ಮಾಸ ಬರೋವರೆಗೂ ಕಾಯಬೇಕು, ಕಾದರೆ ಕೋಗಿಲೆಯ ಗುರುತು ಸಿಗತ್ತೆ. ಅದರಂತೆ ಹೊರನೋಟಕ್ಕೆ ಯೋಗಿಯು ನಮ್ಮ ಹಾಗೆ ಸಂಸಾರವೊಂದಿಗಿನ ಹಾಗೆಯೇ ಕಾಣ್ತಾನೆ. ಆ ಯೋಗಿ ಆ ಗುರು ಭೋಗಿಯಂತೆಯೇ ಇರ್ತಾನೆ. ಲೋಕದ ಸಾಮಾನ್ಯರ ಹಾಗೆ ಆತನಿಗೂ ಸುಖ ಆತನಿಗೂ ದುಃಖ ಆತನಿಗೂ ಸಂಭ್ರಮಗಳಿರುತ್ತವೆ. ಅದರಲ್ಲಿ ಪ್ರತಿಕ್ರಿಯಿಸ್ತಾನೆ, ತೊಡಕೊಳ್ತಾನೆ.

0: ನಡ್ಕೋತಾನೆ. ಆದರೆ ಆ ವರಯೋಗ ಮಾರ್ಗವನ್ನು ತೋರುವ ಗುರು ಅಂತರಂಗದಲ್ಲಿ ಯೋಗಿಯ ಜೀವನವನ್ನು ನಡೆಸ್ತಾ ಇರ್ತಾನೆ. ಅಂದರೆ ಯೋಗಿಯೂ ಸಂಸಾರ ಭೋಗಿಯೇ, ಹೊರಕೆ ಲೋಗರವೊಲಿರುತ್ತೆ ಸುಖ ದುಃಖ ಸಂಭ್ರಮಗಳಲ್ಲಿ, ತ್ಯಾಗಿಯವನ್ ಆಂತರರಿ ಮಂಕುತಿಮ್ಮ. ಅಂದರೆ ಏನರ್ಥ, ಆ ಸುಖ ದುಃಖ ಸಂಭ್ರಮ ಅನ್ನೋದು ಸಾಮಾನ್ಯರಿದ್ದ ಹಾಗೇನೆ, ಆದರೆ ಆ ವರಯೋಗ ಮಾರ್ಗವನ್ನು ತೋರ್ತಕ್ಕಂಥ ಗುರು ಎಂಥ ಒಳ್ಳೆ ಜೀವನವನ್ನು ಅಂತರಂಗದಲ್ಲಿ ನಡೆಸ್ತಾ ಇರ್ತಾನೆ ಅಂದರೆ, ಇದು ನನ್ನದಲ್ಲ, ನನಗೆ ಸೇರಿದ್ದಲ್ಲ, ಕಾರ್ಯಫಲವೂ ನನ್ನಿಂದ ಆದದ್ದಲ್ಲ ಅಂತ ನಿರ್ಮೋಹಿಯಾಗಿ ತ್ಯಾಗಿಯಾಗಿರ್ತಾನೆ. ಸಂಸಾರ ಸಾಗರದೊಳಗೆ ಇದ್ದು ಭೋಗಿಯಾಗಿದ್ದು ಅಂತರಂಗದಲ್ಲಿ ವಿರಕ್ತನಾಗಿರ್ತಾನೆ. ಅಂಥವನನ್ನು ಕಾಣುವ ಕಣ್ಣು, ಮನಸ್ಸು, ಆ ಹುಡುಕಾಟ ನಮಗಿರಬೇಕು. ಅಂಥವನನ್ನು ಗುರುತಿಸೋದೇ ಜೀವನದ ಬಹುದೊಡ್ಡ ಕೆಲಸ ಅಂತಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

101.3 ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 1:32:30. ನಾವಿದ್ದೀವಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. 1 ಗಂಟೆಯಲ್ಲಿ ರೆಸಿಪಿ ಕೇಳಿದ್ರಿ, ಈಗ ಸದ್ಯಕ್ಕೆ ರೆಸಿಪಿ ರೆಡಿ ಆಗಿದೆ ಅನ್ಕೊಳ್ತೀನಿ. ಅಷ್ಟೊಂದು ಸಮಯ ಏನು ಬೇಕಾಗಿರಲಿಲ್ಲ, ಆದರೂ ಕೂಡ ನಿಧಾನಕ್ಕೆ ನೀವು ರೆಡಿ ಮಾಡ್ಕೊಂಡಿದ್ರು. 1:30 ರೆಸಿಪಿ ರೆಡಿ ಆಗಿದೆ. ಈಗೇನಿದ್ರು ನಿಮ್ಮ ಲಂಚ್ ಬಾಕ್ಸ್ ಓಪನ್ ಮಾಡಿ ಆರಾಮಾಗಿ ರುಚಿನ ಆಸ್ವಾದಿಸುವಂತ ಹೊತ್ತು. ಈ ರುಚಿಯ ಜೊತೆಗೆ ಸಂಗೀತ ಕೇಳದಿದ್ರೆ ಹೇಗಲ್ವಾ, ಕಿವಿಗೊಂದಷ್ಟು ಒಳ್ಳೆ ಹಾಡುಗಳು ಇಂಪಾಗಿ ಬೀಳ್ತಾ ಇರಬೇಕು, ಅದ್ರ ಜೊತೆಗೆ ಒಂದೊಳ್ಳೆ ರೆಸಿಪಿ ಬಾಯಿಗೆ ಹೋಗ್ತಾ ಇರಬೇಕು. ಆಗಿದ್ದಾಗ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಇಂಪಾಗಿರೋ ಹಾಡನ್ನು ಕೇಳೋದು ಒಂದು ಕಡೆ, ವಿಚಿತ್ರವಾಗಿರುವಂತ ಸಂಗೀತ ಕೇಳೋದು. ಏನಿದು ಸಂಗೀತದಲ್ಲಿ ವಿಚಿತ್ರ ಸಂಗೀತ ಬೇರೆ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಖಂಡಿತವಾಗಿಯೂ ಇದೆ. ಯಾಕಿದೆ, ಏನಿವತ್ತು ಅದರ ಬಗ್ಗೆ ಮಾತುಕತೆ ಇರೋದನ್ನ ಹೇಳ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ RJ ರಮ್ಯಾ.

ಎಷ್ಟೊಂದು ಪ್ರಕಾರಗಳಿರುತ್ತಲ್ವಾ ಸಂಗೀತದಲ್ಲಿ. ಕೆಲವರಿಗೆ ತುಂಬ ಫಾಸ್ಟ್ ಬೀಟ್ ಇರುವಂಥ ಹಾಡುಗಳನ್ನು ಕೇಳೋದಕ್ಕೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಇಲ್ಲ, ಸಾಧ್ಯನೇ ಇಲ್ಲ, ಅದು ಯಾವ ಸಮಯ ಆದರೂ ಸರಿ ಮೆಲಡಿ ಹಾಡುಗಳಷ್ಟೇ ನಮ್ಮ ಮನಸ್ಸಿಗೆ ಖುಷಿ ಕೊಡೋದು ಅಂತ ಹೇಳೋರು ಕೂಡ ಇರ್ತಾರೆ. ಹಾಗೆ ಸಿಕ್ಕಾಪಟ್ಟೆ ವಾದ್ಯ ಬಳಸಿರುವಂಥ ಹಾಡುಗಳು ಕೂಡ ಬಹಳಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ವೀಣಾವಾದನೋ ಅಥವಾ ಕೊಳಲು ಇದಷ್ಟೇ ಕೇಳಿಸುವಂಥ ಧ್ವನಿ ಇರುವಂಥ ಹಾಡುಗಳಷ್ಟೇ ಕೆಲವರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ವಿಭಿನ್ನ ರೀತಿಯ ಸಂಗೀತಗಳನ್ನು, ವಿಭಿನ್ನ ಶೈಲಿಯ ಸಂಗೀತಗಳನ್ನು ವಿಭಿನ್ನ ರೀತಿಯಲ್ಲಿ ಇಷ್ಟಪಡ್ತಾರೆ ನಾವು, ನೀವು ಎಲ್ಲರೂ ಕೂಡ. ಆದರೆ ಇವತ್ತಿದೆಯಲ್ಲ ಈ ದಿನ ಸಿಕ್ಕಾಪಟ್ಟೆ ಸ್ಪೆಷಲ್. ಪ್ರತಿ ವರ್ಷ ಆಗಸ್ಟ್ 24ರಂದು, ಅಂದರೆ ಇಂದು, ಅಂತಾರಾಷ್ಟ್ರೀಯ ವಿಚಿತ್ರ ಸಂಗೀತ ದಿನವನ್ನು ಆಚರಿಸಲಾಗುತ್ತೆ. ವಿಚಿತ್ರ ಸಂಗೀತ ಅಂದಮೇಲೆ ಕೇಳೋಕೆ ಹೇಗಿರ್ಬೋದು ಅನ್ನೋದನ್ನು ನೀವೇ ಗೆಸ್ ಮಾಡ್ಕೋಬೇಕು. ಹೊಸ ಜನರಿಗೆ ಒಂದು ರೀತಿ ಹೊಸ ಶೈಲಿ, ಅಪರಿಚಿತವಾದಂಥ ಶೈಲಿ ಅಂತಲೇ ಹೇಳ್ಬೋದು. ಅಂತಹ ಶೈಲಿಯ ಸಂಗೀತವನ್ನು ಕೇಳೋದಕ್ಕೆ ಈ ದಿನ ಪ್ರೇರೇಪಣೆಯನ್ನು ನೀಡಲಾಗುತ್ತೆ. ಅಂದರೆ ಯಾವಾಗಲೂ ಒಂದೇ ಜಾನರ್ನ ಹಾಡುಗಳನ್ನು, ಒಂದೇ ಜಾನರ್ ಮ್ಯೂಸಿಕ್ನ ಕೇಳೋದನ್ನು ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸೋವಂಥದ್ದು, ಹೊಸದು ಅನಿಸೋವಂತಹ ಸಂಗೀತವನ್ನು ಕೇಳಬೇಕು ಅನ್ನೋದಕ್ಕೆ, ಆ ಬಗ್ಗೆ ಒಂದು ಪ್ರೇರೇಪಣೆಯನ್ನು ನೀಡೋದಕ್ಕೆ ಇಂದು ಅಂತಾರಾಷ್ಟ್ರೀಯ ವಿಚಿತ್ರ ಸಂಗೀತ ದಿನವನ್ನು ಆಚರಣೆ ಮಾಡಲಾಗತ್ತೆ. ಹಾಗಿದ್ರೆ ಇದಕ್ಕಿರುವಂಥ ಇತಿಹಾಸ ಏನು, ಯಾಕೆ ಇದು ಶುರುವಾಯಿತು, ಈ ಬಗ್ಗೆ ಹೇಳ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಡೋಳಿನ ಶಬ್ದವೋ ಡೊಳ್ಳಿನ ಶಬ್ದವೋ ಒಟ್ಟಾರೆ ಕಿವಿಗೆ ವಿಚಿತ್ರವಾಗಿ ಕೇಳಿಸ್ಬೇಕು, ಒಂದ್ ಲೆಕ್ಕದಲ್ಲಿ ಇಂಪಾಗಿರ್ಬೇಕು, ಇನ್ನೊಂದು ಲೆಕ್ಕದಲ್ಲಿ ಹೊಸ ಅನುಭವವನ್ನ ಕೊಡಬೇಕು. ಈ ಎಲ್ಲ ಮಾದರಿಯನ್ನ ಇಟ್ಕೊಂಡು ಬರುವಂತ ವಿಚಿತ್ರ ಸಂಗೀತವನ್ನ ಒಬ್ಬ ಕೇಳುಗ ಆಸ್ವಾದಿಸಬೇಕು ಅನ್ನೋದೇ ಈ ದಿನ, ಅಂದ್ರೆ ಅಂತಾರಾಷ್ಟ್ರೀಯ ವಿಚಿತ್ರ ಸಂಗೀತ ದಿನದ ಉದ್ದೇಶ. ಯಾವಾಗ ಇದು ಶುರುವಾಯಿತು ಅಂತ ಹೇಳಿದ್ರೆ 1997 ಪ್ಯಾಟ್ರಿಕ್ ಗ್ರ್ಯಾಂಟ್ ಅನ್ನುವಂತ ಒಬ್ಬ ಸಂಗೀತಗಾರ ಈ ಒಂದು ದಿನವನ್ನ ಆಚರಣೆಗೆ ತರ್ತಾರೆ. ಯಾಕೆ ತರ್ತಾರೆ ಅಂತ ಹೇಳಿದ್ರೆ, ಯಾವ ಸಂಗೀತದ ಬಗ್ಗೆ ಕೂಡ ನಾವು ಪ್ರೆಜುಡಿಸ್ನ ಇಟ್ಕೋಬಾರ್ದು, ಅಂದ್ರೆ ಪೂರ್ವಾಗ್ರಹಗಳನ್ನ ಇಟ್ಕೊಳ್ಬಾರ್ದು. ಇಷ್ಟವಿಲ್ಲ, ಇದನ್ನ ನಂಗೆ ಕೇಳಕ್ ಇಷ್ಟ ಆಗಲ್ಲ, ಅಯ್ಯೋ ಈ ವಾದ್ಯ ಇದೆಯಾ ಅದು ನಂಗೆ ಬೇಡ, ಈ ತರ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಇಷ್ಟ ಇಲ್ಲ ಅಂತ ಹೇಳದೇನೆ ಎಲ್ಲಾ ರೀತಿಯ ಸಂಗೀತವನ್ನು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು ಅನ್ನೋ ಮನೋಭಾವದಿಂದ ಈ ಒಂದು ಅಂತಾರಾಷ್ಟ್ರೀಯ ವಿಚಿತ್ರ ಸಂಗೀತ ದಿನವನ್ನ ಆಚರಣೆಗೆ ತರ್ತಾರೆ ಪ್ಯಾಟ್ರಿಕ್ ಗ್ರ್ಯಾಂಟ್ ಅವರು. ಹೊಸ ಅನುಭವ ಇದೊಂಥರ, ಎಂದೂ ಕೇಳದ ವಿಭಿನ್ನ ಶಬ್ದಗಳನ್ನ, ಸಂಗೀತ ಪ್ರಕಾರಗಳನ್ನ ಈ ದಿನ ಕೇಳೋದ್ರ ಮೂಲಕ ನಾವು ಈ ಒಂದು ದಿನಕ್ಕೆ ಒಂದು ಅರ್ಥಪೂರ್ಣ ಆಚರಣೆ ಮಾಡಿದ್ದೀವಿ ಅನ್ನೋದನ್ನ ನಾವು ಮಾಡಬಹುದು. ಹೊಸ ಧ್ವನಿಗಳನ್ನ ಕೇಳಬಹುದಿರಬಹುದು, ಜೊತೆಗೆ ವಿಚಿತ್ರ ಸಂಗೀತಗಳನ್ನ ಕೇಳೋದ್ರಿಂದ ನಮಗೆ ಹೊಸ ಸಂಸ್ಕೃತಿಗಳ ಪರಿಚಯ ಕೂಡ ಆಗತ್ತೆ. ಓ, ಇದನ್ನ ಈ ಜನರು ಬಳಸ್ತಾ ಇದ್ದಾರಾ, ಇವರು ಇದನ್ನ ಆಚರಣೆಗೆ ತಗೊಂಡು ಬಂದಿದ್ದಾರಾ, ಈ ವಾದ್ಯಗಳು ಈ ಒಂದು ಸಮುದಾಯಕ್ಕೆ ಸೇರಿದ್ದ ಅನ್ನೋದರ ಅರಿವು ನಮಗೆ ಮೂಡೋದ್ರ ಜೊತೆಗೆ ಅವರ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳ್ಳೋದಕ್ಕೆ, ಹೊಸ ಹೊಸ ಸಂಸ್ಕೃತಿಯ ಪರಿಚಯವನ್ನ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತೆ ಈ ಅಂತಾರಾಷ್ಟ್ರೀಯ ವಿಚಿತ್ರ ಸಂಗೀತ ದಿನ.

ವಿಭಿನ್ನ ಸಂಗೀತದ ಪ್ರಕಾರಗಳನ್ನು ಆಚರಿಸುವಂಥ ವಿಚಿತ್ರ ಸಂಗೀತ ದಿನ ಇಂದು. ಇದರ ಮೂಲಕ ನಾವು ಕೂಡ ಇಂದಿನಿಂದ ವಿಭಿನ್ನವಾಗಿರುವಂಥ ವಿಚಿತ್ರವಾಗಿರುವಂಥ ಸಂಗೀತಗಳನ್ನು ಕೇಳ್ತಾ ಹೋಗೋಣ. ವಿಭಿನ್ನ ಧ್ವನಿಗಳ ಪ್ರಕಾರಗಳನ್ನು ಆಲಿಸ್ತಾ ಹೋದರೆ ನಮಗೂ ಕೂಡ ಸಂಗೀತದ ಜೊತೆಗೆ ಸಂಸ್ಕೃತಿಯ ಜ್ಞಾನ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಎಸ್ ತೀರ್ಥೇಶ್ ಚನ್ನಪಟ್ಟಣದಿಂದ ಹಾಡುಗಳು ಸೊಗಸಾಗಿ ಮೂಡಿ ಬಂದವು ಅಂತ ಹೇಳ್ತಾ ಇದ್ದಾರೆ. ಲಂಚ್ ಬಾಕ್ಸ್ ಚೆನ್ನಾಗಿತ್ತು ಅಂತ ಹೇಳಿ ಕಿಶನ್ ರೋಷನ್ ಶುಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಸದ್ಯಕ್ಕೆ ಇದಾಗಿತ್ತು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ 2 ಗಂಟೆ 40 ನಿಮಿಷಕ್ಕೆ ಸರಿಯಾಗಿ ಎವರ್ ಗ್ರೀನ್ ಕನ್ನಡ ಹಾಡುಗಳ ಜೊತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM Rainbow 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ RJ ರಮ್ಯಾ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ಉಯಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಇದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷದ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂಬ ಸದಸ್ಯ ನಾರಾಯಣಸ್ವಾಮಿ ಮನವಿಗೆ ಸ್ಪಂದಿಸಿದ ಸಚಿವರು, ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆ್ಯಪ್ನಲ್ಲಿ ಜಮೀನು ಮಂಜೂರು ಮಾಡುವಂತೆ ಕೋರಿ ನಮೂನೆ 50 ಮತ್ತು 53ನೇ ಸಂಬಂಧಿಸಿದಂತೆ 2023ರವರೆಗೆ ಸ್ವೀಕೃತವಾದ ಅರ್ಜಿಯನ್ನು ಬಗರ್ ಹುಕುಂ ತಂತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಮೂನೆ 50, 53, 57ರ ಅಡಿಯಲ್ಲಿ ಸಲ್ಲಿಕೆಯಾದ 6,98,933 ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ವಜಾ ಮಾಡಿದ್ದಾರೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಬರಗಾಲದಿಂದಾಗಿ ಜನರು ಸಂಕಷ್ಟದಲ್ಲಿದ್ದಾರೆ, ಆದರೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ದೂರಿದರು. ಪ್ರತಿಪಕ್ಷಗಳು ಸದನ ನಡೆಯಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸರ್ಕಾರದ ನಿಲುವು ಖಂಡಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಘೋಷಿಸಿದರು. ಸಚಿವರ ರಾಜೀನಾಮೆ ಪಡೆದ ಬಳಿಕ ಚರ್ಚೆ ನಡೆಸಲು ಸಿದ್ದ ಎಂದು ತಿಳಿಸಿದರು. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು 3:00 ಮುಂದೂಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮೇಲ್ಮನೆಯಲ್ಲಿ ಇಂದು ಪ್ರತಿಭಟನೆ ಮುಂದುವರಿಸಿದರು. ಕಲಾಪ ಆರಂಭವಾದ ಕೂಡಲೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು. ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಈ ನಡುವೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 874 ವಸತಿ ಶಾಲಾ ಕಾಲೇಜುಗಳಲ್ಲಿನ 224,085 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಸಹಿತ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು,

0: ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಜಿಲ್ಲಾ ಹಂತದಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ವಿದ್ಯಾರ್ಹತೆ ಅನುಸಾರವಾಗಿ ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಇಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ನಾಯಕರು ಕಾರುಗಳು, ಆಟೋರಿಕ್ಷಾಗಳು ಮತ್ತು ಮೆಟ್ರೋಗಳಲ್ಲಿ ಆಗಮಿಸಿ ವಿಧಾನಸೌಧದ 4 ಪ್ರವೇಶ ದ್ವಾರಗಳಲ್ಲಿ ಜಮಾಯಿಸಿದ್ದರು. ಈ ವೇಳೆ ಪೊಲೀಸರು ವ್ಯಾಪಕ ಭದ್ರತಾ ವ್ಯವಸ್ಥೆಗಳ ಮೂಲಕ ಪ್ರತಿಭಟನಾಕಾರರು ವಿಧಾನಸೌಧದ ಆವರಣಕ್ಕೆ ಪ್ರವೇಶಿಸದಂತೆ ತಡೆದರು. ಇನ್ನೊಂದೆಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಇತರ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನಾಕಾರರು ಘೋಷಣೆ ಕೂಗುವ ಮೂಲಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ವಿಪಕ್ಷ ನಾಯಕರ ಹಾಗೂ ಶಾಸಕರ ಹೇಳಿಕೆ ಹಾಗೂ ವಿಡಿಯೋಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡದೆ ವಾರ್ತಾ ಇಲಾಖೆ ತಾರತಮ್ಯ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತಂತೆ ಅಧಿಕಾರಿಗಳ ವಿರುದ್ದ ಹಕ್ಕುಚ್ಯುತಿ ಮಂಡಿಸುವುದಾಗಿ ವಿಧಾನಸಭಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಹಿಂದೆಂದೂ ಈ ರೀತಿ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಗಳಿಗೆ ಮಾತ್ರ ಹೆಚ್ಚಿನ ಪ್ರಚಾರ ದೊರೆಯುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತಾದ 3 ದಿನಗಳ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಬುಡಕಟ್ಟು ಸಮುದಾಯವು ಪ್ರಾಚೀನ ಇತಿಹಾಸದ ಅವಿಭಾಜ್ಯ ಅಂಗವಾಗಿದೆ. ರಾಷ್ಟೀಯ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಬುಡಕಟ್ಟು ಜನಾಂಗದ ಗುರುತು ಮತ್ತು ಪರಂಪರೆ, ಇತಿಹಾಸ ಮತ್ತು ಭಾಷೆಗಳನ್ನು ಗೌರವಿಸುವುದು ರಾಷ್ಟ್ರೀಯ ಸಂಕಲ್ಪವಾಗಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ.
4: ಯಶಸ್ವಿ ಮತ್ತು ಶುಭಂಕರ್ ಪ್ರಧಾನಮಂತ್ರಿ ಆದರಣೀಯ ಶ್ರೀ ನರೇಂದ್ರ ಮೋದಿ ಜೀ ಆಜಾದಿ 75ವೇ ಅಮೃತ ಮಹೋತ್ಸವ ಅವಸರ ಪೂರೆ ದೇಶಭರ ಜನಜಾತಿ ಸಮಾಜ ಯೋಧಾ ರಣಬಾಹುರೆ ರಾಷ್ಟ್ರ ಧರ್ಮ ಸಂಸ್ಕೃತಿ ಪ್ರಾಣೋತ್ಸರ್ ಗೌರವಶಾಲಿ ಇತಿಹಾಸ.
0: ಭಾರತದ ಇತಿಹಾಸದುದ್ದಕ್ಕೂ ಬುಡಕಟ್ಟು ಸಮುದಾಯಗಳು ಮಹತ್ವದ ಕೊಡುಗೆ ನೀಡಿದ್ದು, ವಿಕಸಿತ ಭಾರತ ನಿರ್ಮಾಣದಲ್ಲಿಯೂ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ವಿಕಸಿತ ಭಾರತದ ನಿರ್ಮಾಣದಲ್ಲಿ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ಅವರ ಕೊಡುಗೆ ಕುರಿತು ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಬೆಂಗಳೂರಿನ ಐಎಎಸ್ ಅಧಿಕಾರಿ ನಿವಾಸದಲ್ಲಿ ನಿನ್ನೆ ಸುಮಾರು 9 ಗಂಟೆಗಳ ಕಾಲ ಶೋಧ ನಡೆಸಿದ ಬಳಿಕ ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಅಕ್ರಮಗಳ ತನಿಖೆಯ ಭಾಗವಾಗಿ ಇಡಿ ಶೋಧ ನಡೆಸಿದೆ. ನೇಮಕಾತಿಗಾಗಿ ಅಭ್ಯರ್ಥಿಗಳಿಂದ 70 ಲಕ್ಷ ರೂಪಾಯಿಯಿಂದ 80 ಲಕ್ಷ ರೂಪಾಯಿಯವರೆಗೆ ಲಂಚ ಕೇಳಲಾಗಿತ್ತು ಎಂಬ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ಇಂದು ಜ್ಞಾನೇಂದ್ರ ಕುಮಾರ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಶ್ರೀರೂಪ ಪ್ರಕಟಿಸಿದರು. ಎಸ್ಐಆರ್ಗೂ ಮುನ್ನ ಜಿಲ್ಲೆಯಲ್ಲಿ ಒಟ್ಟು 8,80,224 ಮತದಾರರು ಪಟ್ಟಿಯಲ್ಲಿದ್ದರು. ಮತಪಟ್ಟಿ ಪರಿಷ್ಕರಣೆಗೊಂಡ ಬಳಿಕ 7,91,000

1949 ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಎಲ್ಲಾ ಮತಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 2026 ಸಾಲಿನ ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 13,93,163 ಮತದಾರರು ಕರಡು ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಯಶವಂತ ವಿ ಗುರ್ಕರ್ ಇಂದು ಬಿಡುಗಡೆ ಮಾಡಿದರು. ಒಟ್ಟು 8,28,037 ಮತದಾರರಲ್ಲಿ 4,04,863 ಪುರುಷ ಮತದಾರರು, 4,23,136 ಮಹಿಳಾ ಮತದಾರರು ಹಾಗೂ 38 ಮಂದಿ ಇತರೆ ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಯನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ವಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಎರಡು ಗಂಟೆ 41 ನಿಮಿಷ 45 ಸೆಕೆಂಡ್ಗಳ ಈ ಹೊತ್ತಿನಲ್ಲಿ ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನು ಕೇಳಿಸೋದಕ್ಕೆ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಅರುಣೋದಯ ಚಿತ್ರದ ಗೀತೆ ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ನಿಮಗಾಗಿ ನನ್ನ ಪ್ಲೇಲಿಸ್ಟ್ನಲ್ಲಿ ಕಾಯ್ತಾ ಇದೆ ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಗೀತೆಗಿದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಎಸ್ ವಿ ವಿ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಬ್ಯೂಟಿಫುಲ್ ಗೀತೆ ಕೇಳಿದ್ರಿ. ರವಿ ಮಾಮ ಚಿತ್ರದ ಹಾಡು ಇದಾಗಿತ್ತು. ಚೈತನ್ಯ ಅವರ ಸಂಗೀತ ಸಂಯೋಜನೆ, ಎಸ್ ನಾರಾಯಣ್ ಅವರ ಸಾಹಿತ್ಯ ಗೀತೆಗಿತ್ತು. ಮುಂದಿನ ಹಾಡು ಇದೇ ರೀತಿಯ ಹಾಡು, ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಶೃಂಗಾರ ಕಾವ್ಯ ಚಿತ್ರದ ಗೀತೆ, ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಗೀತೆ ಇದೆ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಗೀತೆಗಿದೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳಿಸ್ತಾ ಇದ್ರಿ. ಇದಾಗಿತ್ತು ಎವರ್ ಗ್ರೀನ್ ಕನ್ನಡ ಹಾಡುಗಳ ಕಾರ್ಯಕ್ರಮ. ಇನ್ನೊಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂಜೆ 5 ಗಂಟೆ ತನಕ ನಾನು ನಿಮ್ ಜೊತೆಯಾಗೇ ಇರ್ತೀನಿ. ನಿಮ್ಮ ಆರ್ ಜೆ ರಮ್ಯಾ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM 101.3 ಕನ್ನಡ ಕಾಮನ ಬಿಲ್ಲು.

0: जी हाँ, जन जन होगा अब साक्षर उल्लास के साथ। आइए नव भारत साक्षरता कार्यक्रम के इस अभियान में बटाएं हाथ उल्लास के साथ। उल्लास भारत सरकार की एक अनूठी पहल।
1: और अब इसी के साथ हमारा आज का उमंग कार्यक्रम समाप्त होता है। तो अपने मित्र अजीत को उमंग कार्यक्रम की तकनीकी टीम यानी कुसुमलता, जगबंधु
2: और मंजू जी के साथ विमलेश को कल तक के लिए आज्ञा दीजिए।
1: नमस्कार।
3: उमंग उमंग उमंग उमंग।
4: ಪದವೀಧರರೆ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20 ರಿಂದ 25 ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ

0: ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸಿಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

3:35 ಹೊತ್ತಿನಲ್ಲಿ ನಾವಿದ್ದೀವಿ ಹೊಂ ಬಿಸಿಲು ಕಾರ್ಯಕ್ರಮದಲ್ಲಿ. ಪ್ರಶ್ನೋತ್ತರದ ಕಾರ್ಯಕ್ರಮ, ಸ್ಯಾಂಡಲ್ವುಡ್, ಬಾಲಿವುಡ್ ಸೇರಿದಂತೆ ಹಲವಾರು ಪ್ರಶ್ನೆಗಳನ್ನ ಕೇಳುವಂತ ಈ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಮೊದಲ ಪ್ರಶ್ನೆ ಹೀಗಿದೆ. DDLJ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸಿನಿಮಾದ ಶೀರ್ಷಿಕೆಯನ್ನ ಸೂಚಿಸಿದವರು ನಿರ್ದೇಶಕ ಆದಿತ್ಯ ಚೋಪ್ರಾ ಅಲ್ಲ. ಹಾಗಾದ್ರೆ ಈ ಐಕಾನಿಕ್ ಶೀರ್ಷಿಕೆಯನ್ನ, ಟೈಟಲ್ನ ಕೊಟ್ಟಿದ್ದು, ಸಲಹೆ ನೀಡಿದ್ದು ಯಾರು? ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಈ ಟೈಟಲ್ ಏನಿದೆ, ಸಿನಿಮಾದ ಟೈಟಲ್, ಈ ಒಂದು ಐಕಾನಿಕ್ ಟೈಟಲ್ನ ಕೊಟ್ಟಿದ್ದು, ಈ ರೀತಿ ಟೈಟಲ್ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಸಲಹೆ ಸೂಚಿಸಿದ್ದು ಯಾರು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9408090103 ನಮ್ಮ ವಾಟ್ಸ್ಆಪ್ ನಂಬರು. ಸರಿಯಾದ ಉತ್ತರ ಜೊತೆಗೆ ನಿಮ್ಮ ಮುದ್ದಾದ ಹೆಸರು ಇಷ್ಟು ಕೂಡ ಸಂದೇಶದಲ್ಲಿ ಇರಲಿ. ಸದ್ಯಕ್ಕೆ ಈ ಹೊತ್ತಲ್ಲಿ ನಾನು ನಿಮ್ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿದ್ದಂಥ ಈ ಗೀತೆಗೆ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಕೋಟಿಯವರ ಸಂಗೀತ ಸಂಯೋಜನೆ ಇತ್ತು. ಗಡಿಬಿಡಿ ಅಳಿಯ ಚಿತ್ರದ ಬ್ಯೂಟಿಫುಲ್ ಗೀತೆ ಮೂಡಿಬಂತು. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಡಿ ಡಿ ಎಲ್ ಜೆ ಸಿನಿಮಾದ ಶೀರ್ಷಿಕೆಯನ್ನ ಟೈಟಲ್ನ ಸೂಚಿಸಿದವರು ನಿರ್ದೇಶಕ ಆದಿತ್ಯ ಚೋಪ್ರಾ ಅಂತೂ ಅಲ್ವೇ ಅಲ್ಲ. ಹಾಗಾದರೆ ಈ ಐಕಾನಿಕ್ ಶೀರ್ಷಿಕೆಯನ್ನ ನೀಡಿದ್ದು, ಅದಕ್ಕೆ ಸಲಹೆ ಕೊಟ್ಟಿದ್ದು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ನೇತ್ರ ಕಿಂಗೇರಿಯಿಂದ, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹಾಗೆ ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಶ್ರೀಮಂತ ಹೊಸಮನಿ ಬೀದರ್ನಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ಹಂಪಿಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸುಮಿತ್ರ ಅವರು ಸಂಡೂರಿನಿಂದ ಹಾಗೆಯೇ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ, ಸುಬನ್ ಕೋರಿ ಹಂಪಸಾಗರದಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹಾಗೆ ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ನಟಿ ಕಿರಣ್ ಖೇರ್ ಅವರು, ಅನುಪಮ್ ಖೇರ್ ಅವರ ಪತ್ನಿ ನಟಿ ಕಿರಣ್ ಖೇರ್ ಅವರು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಅನ್ನುವಂಥ ಶೀರ್ಷಿಕೆಯನ್ನ ಟೈಟಲ್ನ ಸೂಚಿಸ್ತಾರೆ. ಆದಿತ್ಯ ಚೋಪ್ರಾ ಅವರು ಅತ್ರ ಹೋಗಿ ಈ ಒಂದು ಐಕಾನಿಕ್ ಟೈಟಲ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸಿನಿಮಾಗೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಅದೇ ಟೈಟಲ್ ಓಕೆ ಆಗುತ್ತೆ. ನಟಿ ಕಿರಣ್ ಖೇರ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸಿಂಕ್ ಸೌಂಡ್ ಅಂದರೆ ಡಬ್ಬಿಂಗ್ ಮಾಡದೇನೆ ಶೂಟಿಂಗ್ ಮಾಡುವಂಥ ಸ್ಥಳದಲ್ಲಿಯೇ ನೈಜ ಧ್ವನಿಯನ್ನು ರೆಕಾರ್ಡ್ ಮಾಡುವಂಥದ್ದು, ಅಂದರೆ ಯಾವಾಗ ಶೂಟಿಂಗ್ ಆಗ್ತಾ ಇರುತ್ತೆ ಅಲ್ಲೇ ಮಾತಾಡಿದ್ದನ್ನು ರೆಕಾರ್ಡ್ ಮಾಡುವಂಥದ್ದು. ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತದಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಬಾಲಿವುಡ್ ಸಿನಿಮಾ ಯಾವುದು? ಸಿಂಕ್ ಸೌಂಡ್ ಅಂದರೆ ಡಬ್ಬಿಂಗ್ ಇಲ್ಲದೆ ಶೂಟಿಂಗ್ ಸ್ಥಳದಲ್ಲೇ ನೈಜ ಧ್ವನಿ ರೆಕಾರ್ಡ್ ಮಾಡುವಂಥದ್ದು. ಈ ತಂತ್ರಜ್ಞಾನ ಬಳಸಿ ಭಾರತದಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಬಾಲಿವುಡ್ ಸಿನಿಮಾ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಮೂಡಿಬಂದಂತ ಗಡಿಬಿಡಿ ಕೃಷ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಹಾಡಿಗಿತ್ತು. ಪ್ರಶ್ನೆ ಕೇಳಿ ಆಗಿತ್ತು ಸಿಂಕ್ ಸೌಂಡ್ ಅಂದ್ರೆ ಡಬ್ಬಿಂಗ್ ಇಲ್ಲದೆ ಶೂಟಿಂಗ್ ಸ್ಥಳದಲ್ಲಿ ನೈಜ ಧ್ವನಿಯನ್ನ ರೆಕಾರ್ಡ್ ಮಾಡುವಂತದ್ದು. ಈ ತಂತ್ರಜ್ಞಾನವನ್ನ ಬಳಸಿ ಭಾರತದಲ್ಲಿ ಚಿತ್ರೀಕರಿಸಲಾದಂತ ಮೊದಲ ಬಾಲಿವುಡ್ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿ ಕೊಟ್ಟಿರೋದು ಯಾರೆಲ್ಲ ಅಂತ ಹೇಳಿ ನೋಡೋದಾದ್ರೆ, ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹತ್ರ ಕೂಡ ಸರಿಯಾಗಿದೆ ಅಲ್ವೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು? ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಜೊತೆಗೆ ಸರಿ ಉತ್ತರವನ್ನ ಕೊಟ್ಟಿರೋದು ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ. ಎಲ್ಲ ಹೋಗ್ಬಿಟ್ಟಿದ್ರಿ, ಕಾಣೆ ಆಗ್ಬಿಟ್ಟಿದ್ರಲ್ಲ, ನಿಮ್ಮ ಸಂದೇಶವನ್ನ ಓದಿ ತುಂಬಾ ದಿನ ಆಗಿತ್ತು ಪೂರ್ಣಿಮಾ ಅವರೇ. ಹಾಗೆ ಸರಿ ಉತ್ತರ ಕಳಿಸಿದ್ದಾರೆ ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ನಿಮ್ಮ ಹತ್ರ ಕೂಡ ಸರಿಯಾಗಿದೆ. ಶಾನ್ ಅಗಲ್ಕೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ. ಹಾಗೆ ನಮ್ಮ

ಕೂಡ ಸರಿ ಅಲ್ವೇ ಅಂತ ಹೇಳಿ ಎಸ್ ಎಂ ಶೋಭಾ ಹಾಸನ್ನಿಂದ ಒಂದು ಸ್ವಲ್ಪ ಮಿಸ್ ಆಗ್ಬಿಟ್ಟಿದೆ ನಿಮ್ಮ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟಿರೋದು ಮತ್ಯಾರು, ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ರಾಜ್ಕುಮಾರ್ ಕಾತರಕ್ಕಿ KHB ಕಾಲೋನಿ ಹರಿಹರ ಇಂದ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 2759 ನಿಮ್ಮ ಹೆಸರು ಕೂಡ ಕಳಿಸಿ, ನಿಮ್ಮ ಹೆಸರು ಓದೋದ್ರಲ್ಲಿ ಖಂಡಿತ ನಮಗೆ ಖುಷಿ ಇದೆ. ರಾಜ ಹರಿಶ್ಚಂದ್ರ ಇರ್ಬೋದಾ ಅಂತ ಕೇಳ್ತಾ ಇದ್ದೀರಾ, ಸರಿಯಾದ ಉತ್ತರ ಅಲ್ಲ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಅಲಂ ಅರ ಚಿತ್ರ. 1931 ತೆರೆ ಕಂಡಂತ ಈ ಚಿತ್ರ ಡಬ್ಬಿಂಗ್ ಇಲ್ಲದೆ ಶೂಟಿಂಗ್ ಸ್ಥಳದಲ್ಲೇ ನೈಜ ಧ್ವನಿಯನ್ನ ರೆಕಾರ್ಡ್ ಮಾಡಿದಂತ ಚಿತ್ರ, ಮೊದಲ ಬಾಲಿವುಡ್ ಚಿತ್ರ ಅಲಂ ಅರ. ಅದಾದ ನಂತರ ಯಾವ ಸಿನಿಮಾ ಇದೇ ರೀತಿಯಲ್ಲಿ ರೆಕಾರ್ಡ್ ಆಯಿತು ಅಂತ ಹೇಳಿದ್ರೆ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಂತ ಲಗಾನ್ ಸಿನಿಮಾ. 2001 ಹಲವು ದಶಕಗಳ ನಂತರ 1931 ಮತ್ತೆ 2001 ಲಗಾನ್ ಸಿನಿಮಾಕ್ಕೆ ಇದೇ ರೀತಿಯಲ್ಲಿ ಸಿಂಕ್ ಸೌಂಡ್ ತಂತ್ರಜ್ಞಾನವನ್ನು ಬಳಸಿ ಶೂಟಿಂಗ್ ಸ್ಥಳದಲ್ಲೇ ನೈಜ ಧ್ವನಿಯನ್ನ ರೆಕಾರ್ಡ್ ಮಾಡಲಾಗಿತ್ತು. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವರ ಮೊದಲ ಸಿನಿಮಾ ರಾಜ ಹರಿಶ್ಚಂದ್ರ, 1913 ತೆರೆ ಕಂಡಂತ ಚಿತ್ರ. ಈ ಚಿತ್ರದಲ್ಲಿ ರಾಣಿ ತಾರಾಮತಿಯ ಪಾತ್ರವನ್ನು ನಟಿಸಿದವರು ಯಾರು? ಈ ಚಿತ್ರದ ರಾಣಿ ತಾರಾಮತಿ ಪಾತ್ರವನ್ನು ನಟಿಸಿದಂತ ಕಲಾವಿದರು ಯಾರು ರಾಜ ಹರಿಶ್ಚಂದ್ರ ಸಿನಿಮಾದಲ್ಲಿ? ಸರಿಯಾದ ಉತ್ತರ ನಮ್ಮ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ, 9480901013 ನಮ್ಮ ನಂಬರ್.

ಸಖತ್ ಜೋಶ್ ಬರುವಂತ ಎಲ್ಲ ಹಾಡುಗಳನ್ನ ಆಲಿಸ್ತಾ ಇದ್ದೀರಾ, ಜೊತೆಗೆ ಪ್ರಶ್ನೆಗೆ ಉತ್ತರ ಕೂಡ ಕಳಿಸ್ತಾ ಇದ್ದೀರಾ. ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವರ ಮೊದಲ ಸಿನಿಮಾ ರಾಜಾ ಹರಿಶ್ಚಂದ್ರ 1913ರಲ್ಲಿ ತೆರೆ ಕಂಡಿದ್ದು. ಈ ಚಿತ್ರದಲ್ಲಿ ರಾಣಿ ತಾರಾಮತಿಯ ಪಾತ್ರವನ್ನ ನಟಿಸಿದವರು ಯಾರು, ಯಾರು ಆ ಕಲಾವಿದರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ನಾವು ಕೂಡ ಉತ್ತರ ಕೊಟ್ಟಿದ್ದೀವಿ ಮೇಡಮ್, ನೀವು ನೋಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಖಂಡಿತ ನೋಡ್ತಿದ್ದೀನಿ ಸರ್. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪಿಎಚ್ ಪಾಟೀಲ್, ಶ್ರೀಮಂತ ಪಾಟೀಲ್ ಅವರು ರಾಣಿಬೆನ್ನೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾವಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದೀರಿ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂದ್ರೆ ಗೋಪಾಲ ಕಾಂಬಳೇಕರ್ ಶಿವಪುರ ಕೊಪ್ಪಳ ಇಂದ ಸರಿಯಾದ ಉತ್ತರವನ್ನ ಕಳಿಸಿದರೆ. ಶೋಭಶೆಟ್ಟಿ ಸರಿಯಾದ ಉತ್ತರವನ್ನ ಕಳಿಸಿದರೆ ಚಿಕ್ಕಮಗಳೂರಿನಿಂದ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಮತ್ಯಾರು ಅಂದ್ರೆ ಎಸ್ ಇವರೇ ಅಲ್ವೇ ನಿರ್ವಹಿಸಿದ್ದು ಪಾತ್ರ ಅಂತ ಮಹಾದೇವಪ್ಪ ಚಾಮರಾಜನಗರದಿಂದ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ವಸುದ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ನಾಗರತ್ನ ವೆಂಕಟೇಶ್ ಮೂರ್ತಿ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಮೊಹಮ್ಮದ್ ಉಮರ್ ರಾಯಚೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಲಕ್ಷ್ಮೀಬಾಯಿ ಇರಬಹುದಾ ಅಂತ ಕೇಳ್ತಾ ಇದ್ದೀರಾ, ಖಂಡಿತ ಇಲ್ಲ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಎಸ್ ಎಂ ಶೋಭಾ ಹಾಸನ್ನಿಂದ. ಬಿಳೆಬಾವಿಯಿಂದ ಮಂಜುನಾಥ್ ಇಂದ್ರಗಿ ಅವರ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂದ್ರೆ, ಅವತ್ತಿನ ಕಾಲದಲ್ಲಿ ಅಂದ್ರೆ 1913ರ ಹೊತ್ತಿನಲ್ಲಿ ಮಹಿಳೆಯರು ನಟಿಸೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಸಿನಿಮಾಗಳಲ್ಲಿ. ಆದ ಕಾರಣದಿಂದ ಅಣ್ಣಾ ಸಾಳುಂಕೆ ಅವರು ಪುರುಷ ನಟ ಆದರೂ ಕೂಡ ರಾಣಿ ತಾರಾಮತಿಯ ಪಾತ್ರವನ್ನ ಅದ್ಭುತವಾಗಿ ನಿರ್ವಹಿಸಿದ್ರಂತೆ. ಅಣ್ಣಾ ಸಾಳುಂಕೆ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಬೇಗ ನಿಮ್ಮ ಉತ್ತರ ಬರಲಿ. ಪೂರ್ಣ ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡದಂತ ಕನ್ನಡದ ಮೊದಲ ಸಿನಿಮಾ ಯಾವುದು? ಪೂರ್ಣ ಪ್ರಮಾಣ ನೆನ್ಪಿಟ್ಕೊಳ್ಳಿ, ಪೂರ್ಣ ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡದಂತ ಚಿತ್ರೀಕರಣ ಮಾಡದಂತ ಕನ್ನಡದ ಮೊದಲ ಸಿನಿಮಾ ಯಾವುದು?

ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡಿದಂತ ಕನ್ನಡದ ಮೊದಲ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು ಗೋಪಿನಾಥ್ ಕೆಂಗೇರಿಯಿಂದ ಸರಿಯಾದ ಉತ್ತರ ಕಳಿಸಿದ್ರು. ಇನ್ನು ಬಹಳಷ್ಟು ಜನ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಷ್ಟು ಸಿಂಪಲ್ ಆಗಿ ನಾನು ನಿಮಗೆ ಸುಲಭ ಆಗಲಿ ಅಂತ ಹೇಳ್ಬಿಟ್ಟು ಹಾಡು ಕೂಡ ಕೇಳಿಸ್ಬಿಟ್ಟಿದ್ದೆ. ಆದರೂ ಕೂಡ ಸರಿ ಉತ್ತರ ಕೊಟ್ಟವರ ಸಂಖ್ಯೆ ಸದ್ಯಕ್ಕೆ ಒಬ್ಬರೇ ಅನ್ನೋ ಹಾಗೆ ಒಬ್ಬರ ಉತ್ತರ ಅಷ್ಟೇ ಸರಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಮತ್ಯಾರ್ಯಾರು ಸರಿ ಉತ್ತರ ಕೊಟ್ಟಿರ್ಬೋದಾ ಅಂತ ಹೇಳಿ ನನ್ನ ಕಣ್ಣು ಸಿಕ್ಕಾಪಟ್ಟೆ ಹುಡುಕ್ತಾ ಇದೆ. ಸಿಂಗಾಪುರಿ ರಾಜಕುಳ್ಳ ಇರ್ಬೋದಾ ಅಂತ ಕೇಳ್ತಾ ಇದ್ರೆ, ಇನ್ನೂ ಬಹಳಷ್ಟು ಜನ ಶರವೇಗದ ಸರದಾರ ಅಲ್ಲವೇ ರಮ್ಯಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗಿ ಕೂಡ ಅಲ್ಲ. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಸರಿ ಉತ್ತರ ಆಗಿತ್ತು ಶಾಂತಿಕ್ರಾಂತಿ ಸಿನಿಮಾ ಪೂರ್ಣ ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡಿದಂತ ಕನ್ನಡದ ಮೊದಲ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದೇ ಚಿತ್ರದ ಹಾಡು ಕೂಡ ಪ್ರಸಾರವಾಗ್ತಾ ಇತ್ತು. ನಿಮಗೆ ಕ್ಲೂ ಆಗಿ ಸಿಗ್ಬೋದೇನೋ ಅಂತ ನಾನು ಭಾವಿಸಿದ್ದೆ, ಆದ್ರೆ ಆಗ್ಲಿಲ್ಲ. ಸದ್ಯಕ್ಕೆ ಗೋಪಿನಾಥ್ ಅವರು ಕೆಂಗೇರಿಯಿಂದ ಸರಿಯಾದ ಉತ್ತರ ಕೊಟ್ಟಂತಹ ಏಕೈಕ ಕೇಳಗರು ಆಗಿದ್ರು. ಇದಾಗಿತ್ತು ಇವತ್ತಿನ ಹೊಂ ಬಿಸಿಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸಿದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 4 ಗಂಟೆಗೆ ನಿಮ್ಮ ಜೊತೆಯೇ ಚರ್ಚೆ ಇದೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಸೊ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ ಅನ್ನು ಟ್ಯೂನ್ ಮಾಡಿದ್ದೀರಾ. 4:13 ಈ ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ನಿಮ್ ಜೊತೆನೆ ಮಾತುಕತೆ ಅಂತ ಹೇಳಿದ್ದೆ, ಹಾಗಾದ್ರೆ ಏನ್ ವಿಚಾರ, ಏನ್ ಮಾತುಕತೆ ಎಲ್ಲವೂ ಗೊತ್ತಾಗತ್ತೆ ಒಂದು ಹಾಡಿನ ನಂತರ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ.

ಜೀವನದ ಪಲ್ಲವಿನ ಹಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಸಾಧನೆಯ ಮೆಟ್ಟಿಲುಗಳನ್ನ ಏರ್ಬೇಕಂತೆ. ಆಗ ಹಾಡೋ ಅಂತ ಪಲ್ಲವಿ ತುಂಬಾ ಅದ್ಭುತವಾಗಿ ಕೇಳುತ್ತಂತೆ. ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾವು ಯೂತ್ ಅಚೀವರ್ಸ್ ಬಗ್ಗೆ ಮಾತಾಡುವಂತ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ. ಸದ್ಯಕ್ಕೆ ಸಾಧನೆ ಅನ್ನೋದು ಇಂಥದ್ದೇ ಕ್ಷೇತ್ರ ಅಂತ ಹೇಳಿ ಯಾವುದಕ್ಕೂ ಮೀಸಲಾಗಿರುವಂಥದ್ದಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಯುವ ಸಾಧಕರನ್ನ ನಾವು ಕಾಣಬಹುದು. ಆದರೆ ಎಲ್ಲೋ ಒಂದು ಕಡೆ ಕೆಲವೊಂದು ಕ್ಷೇತ್ರಗಳಲ್ಲಿ ಒಂದೇ ವಿಚಾರದಲ್ಲಿ ಸಾಧನೆ ಮಾಡ್ತಾ ಇರೋದು ರಿಪೀಟೆಡ್ಲಿ ಕಂಡು ಬರ್ತಾ ಇರುತ್ತೆ. ಕೆಲವೊಂದು ಅಂಶಗಳನ್ನ ಕಡೆಗಣಿಸಿರೋದು ಕೂಡ ಕಾಣ್ತಾ ಇರುತ್ತೆ. ಅದರಲ್ಲಿ ಕ್ರೀಡಾ ಕ್ಷೇತ್ರ ಕೂಡ ಹೊರತಾಗಿಲ್ಲ. ಸಾಮಾನ್ಯವಾಗಿ ಕ್ರೀಡೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಕ್ರೇಜು ನೆನಪಾಗುವಂಥದ್ದೆಲ್ಲ ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುತ್ತೆ. ಯುವ ಸಾಧಕರನ್ನ ನಾವು ತಗೊಂಡಾಗ ಕ್ರಿಕೆಟ್ ಹೊರತಾಗಿ ಕೂಡ ಯಾವ ಕ್ರೀಡೆಯಲ್ಲಿ ಹೆಚ್ಚು ಸಾಧನೆ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ನಿಮಗನ್ಸುತ್ತೆ? ನಾನು ಈ ಹಿಂದೆ ಕೇಳಿದಾಗ ಯಾವ ಕ್ಷೇತ್ರದಲ್ಲಿ ಯುವಕರು ಹೆಚ್ಚು ಸಾಧನೆ ಮಾಡಬೇಕು ಅಂದಾಗ ಬಹಳಷ್ಟು ಜನ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಹೇಳಿದ್ರಿ. ಯುವಕರು ಕೃಷಿ ಕ್ಷೇತ್ರಕ್ಕೆ ಬರಬೇಕು, ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಕ್ರೀಡಾ ಕ್ಷೇತ್ರವನ್ನು ತೆಗೆದುಕೊಂಡಾಗ ಯಾವ ಕ್ರೀಡೆಯಲ್ಲಿ ಹೆಚ್ಚು ಸಾಧಿಸುವ ಅಗತ್ಯ ಇವತ್ತಿನ ದಿನ ಇದೆ? ಯಾವ ಕ್ರೀಡಾ ಕ್ಷೇತ್ರ ಬಹಳ ಹಿಂದೆ ಉಳ್ಕೊಂಡಿದೆ, ಸ್ವಲ್ಪ ಹೆಚ್ಚು ಯುವಕರು ಈ ಒಂದು ಕ್ರೀಡೆಯನ್ನು ಆಡಬೇಕು, ಆ ಮೂಲಕ ಅದರಲ್ಲೂ ಸಾಧನೆಯನ್ನು ಮಾಡಬಹುದು ಅಂತ ನಿಮಗನ್ಸುತ್ತೆ? ಯಾವ ಕ್ರೀಡೆ ಅನ್ನೋದನ್ನು ಹೆಸರಿಸಿ ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9484901013 ನಮ್ಮ ವಾಟ್ಸಪ್ ನಂಬರು.

ಕ್ರೀಡಾ ಕ್ಷೇತ್ರದಲ್ಲಿ ಯಾವ ಕ್ರೀಡೆಯಲ್ಲಿ ಇನ್ನೂ ಹೆಚ್ಚು ಯುವಕರು ಸಾಧನೆ ಮಾಡಬೇಕು, ತೊಡಗಿಕೊಳ್ಳಬೇಕು ಅನ್ನೋದನ್ನ ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಯುಗಾದಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೆ ಎಸ್ ಚಿತ್ರ ಅವರ ದನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ನಾನು ಕೇಳಿದ್ದೆ, ಯಾವ ಕ್ರೀಡೆಯಲ್ಲಿ ಇನ್ನೂ ಯುವ ಸಾಧನೆಯರು ಜಾಸ್ತಿ ಮಾಡಬೇಕು, ಯುವಕರು ಮುಂದೆ ಬರಬೇಕು, ಸಾಧಕರು ಜಾಸ್ತಿ ಆಗಬೇಕು ಅಂತ ಹೇಳಿ ಕೇಳಿದ್ದೆ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಅಥ್ಲೆಟಿಕ್ಸ್ ಅಂತ ಹೇಳಿ ಸುಮಾ ತುಮಕೂರಿನಿಂದ ಹೇಳ್ತಾ ಇದ್ದಾರೆ. ಅಥ್ಲೆಟಿಕ್ಸ್ ಅಲ್ಲಿ ಸಾಕಷ್ಟು ಜನ ಇವತ್ತು ಭಾಗಿಯಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ ಉಮೇಶ್ ಅವರು, ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನ ಕಳಿಸಿ, ರೆಸ್ಲಿಂಗ್ ಕ್ರೀಡೆಯಲ್ಲಿ ಅಂದ್ರೆ ಕುಸ್ತಿಯಲ್ಲಿ ಹೆಚ್ಚು ಯುವಕರು ಭಾಗಿಯಾಗಬೇಕು, ಅದರಲ್ಲಿ ಭಾಗವಹಿಸೋದ್ರ ಮೂಲಕ ಅವರು ಪಾಂಡಿತ್ಯವನ್ನ ಪಡ್ಕೊಂಡು ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ಈಚಲಬೀಡುವಿಂದ ಫುಟ್ಬಾಲ್ ಮೇಡಮ್, ಅದರಲ್ಲಿ ಕೂಡ ನಮ್ಮ ಯುವಕರು ಸ್ವಲ್ಪ ಹಿಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಅದರಲ್ಲೂ ಕೂಡ ಹೆಚ್ಚು ಸಾಧನೆ ಆಗಬೇಕಾದಂತ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಒತ್ತನ್ನ ಕೊಡಬೇಕು, ಕಬಡ್ಡಿ, ಖೋಖೋ, ಓಟದ ಸ್ಪರ್ಧೆ, ಕುಸ್ತಿ, ಹೀಗೆ ಈ ಎಲ್ಲ ಕ್ರೀಡೆಗಳಲ್ಲೂ ಕೂಡ ಯುವಕರು ಹೆಚ್ಚು ಬೆಳಿಬೇಕು ಅಂತ ಹೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ದೇಸಿ ಕ್ರೀಡೆಗಳಾದಂತಹ ಕುಸ್ತಿ ಹಾಗೆ ಕಬಡ್ಡಿ ಇದರಲ್ಲಿ ಮುಂದೆ ಬಂದ್ರೆ ಆಹಾ ಎಷ್ಟು ಚಂದ ಇರುತ್ತಲ್ಲ ನಮ್ಮ ಯುವಕರು. ಈ ಕುಸ್ತಿ ಹಾಗೆ ಕಬಡ್ಡಿ ಆಟಗಳಲ್ಲಿ ಸಾಧನೆ ಮಾಡಿದಾಗ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಅದೆಲ್ಲ ನಮ್ಮ ದೇಸಿ ಕ್ರೀಡೆಗಳಲ್ವೇ ಅಂತ ಹೇಳಿ ಯಲವಟ್ಟಿ ಕೊಟ್ರೇಶ್ ನಾಯಕ್ ಅವರು ಹರಿಹರ ಇಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ರವಾನಿಸಿದ್ದಾರೆ. ನೀವು ಕೂಡ ಯಾವ ಕ್ರೀಡೆಯಲ್ಲಿ ಯುವಕರು ಹೆಚ್ಚು ಭಾಗಿಯಾಗಿ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಭಾವಿಸ್ತೀರಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಸಿದ್ದು ಉಚಿತದ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಬ್ಯಾಡ್ಮಿಂಟನ್ ಆಡಬೇಕು, ಇವತ್ತಿನ ಮಕ್ಕಳು ಈ ಆಟವನ್ನ ಆಡೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾ ಇದಾರೆ ಅಂತ ಅನ್ಸುತ್ತೆ. ಇದರಲ್ಲೂ ಕೂಡ ಸಾಧನೆ ಮಾಡ್ಬೋದಲ್ವೇ ಅಂತ ಹೇಳಿ ಕೌಸಲ್ಯ ವಿದ್ಯಾರಣ್ಯಪುರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಶಾಂತಚರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಾಧನೆ ಅನ್ನೋದು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರೋದಿಲ್ಲ. ಆಸಕ್ತಿ, ಪರಿಶ್ರಮ, ಅವಕಾಶ ಸಿಕ್ಕರೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಬಹುದು. ಕ್ರೀಡಾ ಕ್ಷೇತ್ರದಲ್ಲಿಯೂ ಪ್ರತಿಯೊಂದು ಕ್ರೀಡೆಗೂ ಸಮಾನ ಪ್ರೋತ್ಸಾಹ ಅವಕಾಶ ದೊರೆಯಬೇಕು. ಕ್ರೀಡೆಗೆ ಸಿಗುವಷ್ಟು ಜನಪ್ರಿಯತೆ, ಪ್ರಾಯೋಜಕತ್ವ, ಮಾಧ್ಯಮದ ಗಮನ ಇತರ ಕ್ರೀಡೆಗಳಿಗೆ ಸಿಗದೆ ಇರೋದು ಒಂದು ಸವಾಲು ಅಂತಾನೆ ಹೇಳ್ಬೋದು. ಸವಾಲು ಅಷ್ಟೇ ಅಲ್ಲ, ಶಾಂತಚರ ಬಡಿಗೇರ ಅವರೇ ಒಂದು ರೀತಿ ದುರಂತ ಕೂಡ ಹೌದು. ಫುಟ್ಬಾಲ್, ಹಾಕಿ, ಅಥ್ಲೆಟಿಕ್ಸ್, ಕಬಡ್ಡಿ, ಖೋಖೋ, ಗ್ರಾಮೀಣ ಸಾಂಪ್ರದಾಯಿಕ ಕ್ರೀಡೆಗಳಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ, ತರಬೇತಿ, ಮೂಲಸೌಕರ್ಯ ಜೊತೆಗೆ ಹಣಕಾಸಿನ ನೆರವು ದೊರೆತರೆ ಇನ್ನಷ್ಟು ಪ್ರತಿಭೆಗಳು ಹೊರಹೊಮ್ಮಬಹುದು. ಒಳ್ಳೆ ವಿಷಯ ತಗೊಂಡಿದ್ದೀರಾ, ತುಂಬಿದ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಶಾಂತಚರ ಬಡಿಗೇರ ಅವರು. ತುಂಬಾ ಒಳ್ಳೆ ಸಂದೇಶವನ್ನ ಕಳಿಸಿದ್ರಿ, ಧನ್ಯವಾದ ನಿಮಗೂ ಕೂಡ. ಹಾಕಿ ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ರಾಷ್ಟ್ರೀಯ ಕ್ರೀಡೆ, ಅದರಲ್ಲಿ ಹೆಚ್ಚು ಸಾಧನೆ ಮಾಡುವಂತ ಅನಿವಾರ್ಯತೆ ಇದೆ ಇವತ್ತಿನ ಯುವಕರು ಅಂತ ಹೇಳಿ ರೋಹಿತ್ ದಾಸನಪುರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಒಳ್ಳೆ ವಿಷಯ ಆಯ್ಕೆ ಮಾಡಿದ್ದೀರಿ. ನನ್ನ ಪ್ರಕಾರ ಗ್ರಾಮೀಣ ಕ್ರೀಡೆಯಾದಂತ ಕಬಡ್ಡಿ, ಖೋಖೋಗಳಲ್ಲಿ ಹೆಚ್ಚು ಸಾಧನೆ ಮಾಡಬೇಕು ಇವತ್ತಿನ ಯುವಕರು. ನೀವೇನಂತೀರಿ ಮೇಡಮ್ ಅಂತ ಹೇಳಿ ಶ್ರೀಮಂತ ಹೊಸಮನಿ ಬೀದರ್ನಿಂದ ಕೇಳ್ತಾ ಇದ್ದಾರೆ. ಖಂಡಿತ ಹೌದು ಅಂತಾನೆ ಹೇಳ್ತೀನಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಗ್ರಾಮೀಣ ಕ್ರೀಡೆ ಅಲ್ಲಿ ಹೆಚ್ಚು ಸಾಧನೆ ಆಗಬೇಕು ಅಂತ ಹೇಳಿ ಅಶೋಕ್ ಮುರಿಗೆರೆ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತಂತೂ ಸಿಕ್ಕಾಪಟ್ಟೆ ರನ್ನಿಂಗ್ ಅಲ್ಲಿರೋದು ಕ್ರಿಕೆಟ್ ಅಲ್ವಾ ಮೇಡಮ್, ಹಾಗಾಗಿ ಯುವಕರು ಅದಕ್ಕೆ ಹೆಚ್ಚು ವಾಲ್ತಾರೆ ಅಂತ ಶಾ ನಗಲ್ಕೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಜೈಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಅಥ್ಲೆಟಿಕ್ಸ್ ಅಂತ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ, ಹಾಡುಗಳು ಚೆನ್ನಾಗಿದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಪ್ರಕಾರ ಯಾವ ಕ್ರೀಡೆಯಲ್ಲಿ ಇವತ್ತು ಯುವಕರು ಹೆಚ್ಚು ಹೆಚ್ಚು ಭಾಗಿಯಾಗಬೇಕು, ಹೆಚ್ಚು ಸಾಧನೆಯನ್ನ ಮಾಡಬೇಕು, ಯಾವುದೋ ಒಂದೇ ಕ್ರೀಡೆ ಎಲ್ಲರೂ ಗಮನ ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ಜೋತು ಬೀಳೋದು ಸರಿನಾ? ಅಥವಾ ನಮ್ಮಲ್ಲಿರುವಂತ ನೂರಾರು ಕ್ರೀಡೆಗಳು, ಅದರಲ್ಲೂ ದೇಸಿ ಕ್ರೀಡೆಗಳತ್ತ ಮುಖ ಮಾಡಿ ಅದರಲ್ಲೂ ಕೂಡ ಸಾಧನೆ ಮಾಡಬಹುದು ಅಂತ ತೋರಿಸ್ಬೇಕಾ? ನೀವೇನಂತೀರಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಹಾಕಿ ಹಾಗೆ ಚೆಸ್ ಬಗ್ಗೆ ಮಾತಾಡಲೇಬೇಕು, ಯಾಕಂದ್ರೆ ಈ ಎರಡೂ ವಿಚಾರದಲ್ಲಿ ಯುವಕರ ಸಾಧನೆ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಹಾಕಿ ಅನ್ನುವಂಥದ್ದು ನಿಜಕ್ಕೂ ದೈಹಿಕ ಹಾಗೆ ಮಾನಸಿಕವಾಗಿ ಸಾಕಷ್ಟು ಚಾಲೆಂಜಸ್ಗಳನ್ನು ಕೊಡುವಂಥ ಗೇಮು. ಇದನ್ನು ಆಡೋದ್ರಿಂದ ಅವರು ದೈಹಿಕವಾಗಿಯೂ ಸಮರ್ಥರಾಗ್ತಾರೆ, ಮಾನಸಿಕವಾಗಿಯೂ ಸಮರ್ಥರಾಗ್ತಾರೆ. ಕ್ವಿಕ್ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಮೆಂಟಲ್ ಗೇಮ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಚೆಸ್ ಕೂಡ ನಾವು ಸಿಕ್ಕಾಪಟ್ಟೆ ಒಂದು ರೀತಿ ಬ್ರೈನ್ ಗೇಮ್ ಅಂತ ಹೇಳ್ತೀವಲ್ಲ, ಹಾಗಾಗಿ ಬ್ರೈನ್ ಅಂಡ್ ಮೈಂಡ್ ಗೇಮ್ ಇದು. ಸೊ ಸಿಕ್ಕಾಪಟ್ಟೆ ಟಫ್ ಆಗಿರೋವಂಥದ್ದು, ಅಷ್ಟೇ ಕೇರ್ಫುಲ್ ಆಗಿ ಈ ಆಟನ ಆಡಬೇಕು. ಸೊ ಟ್ಯಾಕಲ್ ಮಾಡುವಂಥದ್ದು, ಪ್ರಾಬ್ಲಮ್ಸ್ನೆಲ್ಲ ಹೇಗೆ ಟ್ಯಾಕಲ್ ಮಾಡ್ತೀವಿ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗಿರುತ್ತೆ. ಹಾಗಾಗಿ ಈ ಎರಡೂ ಆಟಗಳಲ್ಲಿ ಸಾಧನೆ ಮಾಡಬೇಕಾಗಿದ್ದು ಇವತ್ತಿನ ಯುವಜನತೆ ಸಾಕಷ್ಟಿದೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎನ್ ಆರ್ ಪ್ರಸಾದ್ ಅವರು ತುಂಬ ಚೆನ್ನಾಗಿ ಸ್ಟಾಟಿಸ್ಟಿಕ್ಸ್ನ ಸಮೇತ ನಮಗೊಂದು ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಯುವಜನತೆಯಲ್ಲಿ ಅದು ಯುವಕರಿರ್ಬೋದು ಯುವತಿಯರಿರ್ಬೋದು ಒಂದಷ್ಟು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ಟೆನ್ನಿಸ್ ವಿಷಯಕ್ಕೆ ಬಂದಾಗ ಒನ್ ಗ್ರ್ಯಾಂಡ್ ಸ್ಲಾಮ್ ಇಂಡಿವಿಜುವಲ್ ಟೈಟಲ್ ಏನಿದೆ 150 ವರ್ಷಗಳ ಈ ಇತಿಹಾಸದಲ್ಲಿ ತಗೊಳ್ಳೋಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ ನಮಗೆ, ಅದಕ್ಕೆ ಬೇಸರ ಆಗತ್ತೆ. ಜಿಮ್ನಾಸ್ಟಿಕ್ ಮತ್ತು ಸ್ವಿಮ್ಮಿಂಗ್ ಅಲ್ಲಿ ಈ 130 ವರ್ಷಗಳ ಒಲಿಂಪಿಕ್ ಇತಿಹಾಸದಲ್ಲಿ ಒಂದು ಮೆಡಲ್ ತಗೊಳಕ್ಕಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಜಕ್ಕೂ ಬೇಸರ ಆಗತ್ತೆ. ಫುಟ್ಬಾಲ್ ವಿಚಾರಕ್ಕೆ ಬಂದಾಗ ನಾಟ್ ಕ್ವಾಲಿಫೈಡ್ ಫಾರ್ ಲಾಸ್ಟ್ 16 in 100 ಇಯರ್ಸ್ ಅಂತ ಹೇಳಿ ಹೇಳ್ತಾ ಇದಾರೆ. ಇದೆಲ್ಲ ನೋಡಿದಾಗ ಟೆನ್ನಿಸ್, ಸ್ವಿಮ್ಮಿಂಗ್, ಜಿಮ್ನಾಸ್ಟಿಕ್, ಫುಟ್ಬಾಲ್ ಇದೆಲ್ಲದರಲ್ಲೂ ಕೂಡ ಇವತ್ತಿನ ಯುವಜನತೆ ಸಾಧನೆ ಮಾಡಬೇಕಾಗಿದ್ದು ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತಾ ಇದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಅಶೋಕ್ ಸಂದೇಶವನ್ನು ಕಳಿಸಿ ಹೇಳ್ತಾ ಇದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳು ಇಷ್ಟವಾಗ್ತಾ ಇದೆ ಅನ್ನೋ ಸಂದೇಶಗಳು ಬಂದಿದೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಖೋಖೋ, ಖೋಖೋ ಆಟ ಇದು ಕೂಡ ಜನಪ್ರಿಯ ಆಗಲೇಬೇಕು. ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಚಂದ ಆಡ್ತಾ ಇದ್ವಿ ಅಲ್ವಾ ಆಟನ. ಆದರೆ ಇವತ್ತಿನ ಮಕ್ಕಳು ಈ ಆಟದಿಂದ ಸ್ವಲ್ಪ ದೂರ ಸರಿದಿದ್ದಾರೆ, ಹಾಗಾಗಿ ಯುವಕರು ಈ ಆಟದಲ್ಲೂ ಕೂಡ ಸಾಧನೆ ಮಾಡ್ಬೋದು ಅನ್ನೋದನ್ನು ಮರ್ತುಬಿಟ್ಟಿದ್ದಾರೆ ಅನ್ನೋ ಹಾಗೆ ಕಾಣುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಜೊತೆಗೆ ನಮಗೆ ಸ್ಟ್ರೆಂತ್ ಕೊಡುವಂಥ ಗೇಮ್ ಕೂಡ ಹೌದು ಅಂತೇಳಿ ಸುಮಿತ್ರ ಅವರು ಸಂಡೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಭಾರತ ತಂಡ ವರ್ಲ್ಡ್ ಕಪ್ ಫುಟ್ಬಾಲ್ನಲ್ಲಿ ಭಾಗವಹಿಸಿ ಗೆಲ್ಲಬೇಕು ಅನ್ನೋ ಆಸೆ ನಮಗಂತೂ ಸಿಕ್ಕಾಪಟ್ಟೆ ಇದೆ ಅಂತ ಲಕ್ಷ್ಮೀಪತಿಯವರು ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೀಗೆ ಬಹಳಷ್ಟು ಆಟಗಳಲ್ಲಿ ನಮ್ಮ ಯುವಕರು ಭಾಗಿಯಾಗೋದು ಇನ್ನೂ ಬಾಕಿ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಯಾವ ಆಟ ಅಥವಾ ಯಾವ ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಆಗಬೇಕಾದಂಥ ಅಗತ್ಯ ಇದೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಹೀಗೆಲ್ಲ ಕಾಲೇಜಿನ ದಿನಗಳನ್ನ ನೆನಪಿಸಿದಾಗ ಆಡ್ತಿದ್ದಂತ ಆಟಗಳು ಕೂಡ ಸಿಕ್ಕಾಪಟ್ಟೆ ನೆನಪಾಗುತ್ತೆ ಅಂತಾನೆ ಹೇಳ್ಬೋದು. ನಾವು ಕೂಡ ಕ್ರೀಡೆ ಬಗ್ಗೆನೆ ಮಾತಾಡ್ತಾ ಇದ್ವಿ. ಸಂದೇಶವನ್ನ ಕಳಿಸಿ ಹೇಳ್ತಿದ್ದಾರೆ ಸುರೇಂದ್ರ, ಕುಂದಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಫುಟ್ಬಾಲ್ ಆಟದಲ್ಲಿ ಇವತ್ತಿಗೂ ಕೂಡ ನಾವು ಫೈನಲ್ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ವರ್ಲ್ಡ್ ಕಪ್ ಅಲ್ಲಿ ಎಂದಾಗ ನಿಜಕ್ಕೂ ಬೇಸರ ಆಗತ್ತೆ. ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಯುವಕರು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ ಅವರು, ಎಲ್ಲಿ ಪ್ರೋತ್ಸಾಹ ಆರ್ಥಿಕ ಸೌಲಭ್ಯ ಇರುತ್ತೋ ಆ ಕ್ರೀಡೆನೆ ಇಷ್ಟ ಆಗೋದಲ್ವೇ, ಹಾಗಾಗಿ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳುವಾಗ ಅದ್ರ ಕಡೆನೆ ಹೆಚ್ಚು ವಾಲ್ತಾರೆ, ಬೇರೆ ಬೇರೆ ಕ್ರೀಡೆಗಳು ನಿರ್ಲಕ್ಷ್ಯಕ್ಕೆ ಒಳಗಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಒಪ್ಪುವಂತ ಮಾತೇನೆ ಖಂಡಿತವಾಗಿಯೂ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈಗ ಪ್ರತಿ ಭಾನುವಾರ ಆಟ ಕೆಸರಿನಲ್ಲಿ ಆಟ ಆಡುವಂತದ್ದೆಲ್ಲ ಸೀಸನ್ ಇರುತ್ತೆ ಮೇಡಮ್. ಈ ಗ್ರಾಮೀಣ ಕ್ರೀಡೆಗಳು ಎಲ್ಲ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಅದು ಪ್ರಸಿದ್ಧಿ ಪಡಿಬೇಕು ಅಂತ ಹೇಳಿ ನಮನ ಗಣೇಶ್ ಕಾರ್ಕಳ ಅಬಜಗೋಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಯತಿರಾಜ್ ಸಂಕೇಶ್ವರ ಇಂದ ಸಂದೇಶವನ್ನ ಕಳಿಸಿ, ಇವತ್ತಿನ ಕಾರ್ಯಕ್ರಮ ಬಹಳ ಇಷ್ಟ ಆಗ್ತಾ ಇದೆ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಕ್ರೀಡೆ ಅಂತ ಬಂದಾಗ ಎಲ್ಲದರಲ್ಲೂ ಕೂಡ ಹೆಚ್ಚಿನ ರೀತಿಯ ಸಾಧನೆ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ ದೊಡ್ಡ ಗರಿಮೆ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾವುದೇ ಕ್ರೀಡೆ ಆಗಿರಲಿ ಅದರಲ್ಲಿ ಹೆಚ್ಚು ಕಡಿಮೆ ಅನ್ನುವಂಥದ್ದು ಯಾವುದು ಕೂಡ ಎಲ್ಲ ಎಲ್ಲ ಕ್ರೀಡೆಯಲ್ಲೂ ಭಾಗವಹಿಸಿ ಸಾಧನೆ ಮಾಡಬೇಕು. ಕಾಮನ್ವೆಲ್ತ್ ವಿಚಾರಕ್ಕೆ ಬಂದಾಗ ಎಷ್ಟು ಸಾಧನೆ, 39 ಪದಕಗಳು, ನಿಜಕ್ಕೂ ಖುಷಿಯಾಗತ್ತೆ. ಈ ರೀತಿಯೇ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ಕ್ರೀಡೆಯಲ್ಲೂ ಭಾಗಿಯಾಗಬೇಕು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಮಂಜುನಾಥ್ ಇಂದ್ರಗಿ ಬಿಳೆಬಾವಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಾರ್ಟ್ ಪುಟ್ ಡಿಸ್ಕಸ್ ಥ್ರೋ ಎಷ್ಟು ಚೆನ್ನಾಗಿತ್ತಲ್ವ ಅವಾಗ ಆಡ್ತಾ ಇದ್ದಿದ್ದು, ಯಾಕೆ ಈ ಆಟಗಳಲ್ಲೂ ಕೂಡ ಸಾಧನೆ ಮಾಡಬಾರದು ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 7233 ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಗ್ರಾಮೀಣ ಭಾಗದಲ್ಲಿ ಮೊದಲು ಕಬಡ್ಡಿ ಆಟ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು, ಆದರೆ ಈಗ ಕಬಡ್ಡಿ ಆಟ ಮಾಯ ಆಗ್ತಾ ಇದೆಯೇನೋ ಅಂತ ಹೇಳಿ ಅನಿಸುತ್ತೆ. ಈ ಆಟದಲ್ಲಿ ನಮ್ಮ ಯುವಕರು ಹೆಚ್ಚು ಭಾಗಿಯಾಗಿ ಸಾಧನೆ ಮಾಡಬೇಕಾಗಿದೆ ಅಂತ ಹೇಳಿ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಬ್ಯಾಂಗ್ಳೂರಿಯೋ ಕಾರ್ಯಕ್ರಮದ ಇವತ್ತಿನ ವಿಚಾರ ಚೆನ್ನಾಗಿತ್ತು, ಹಾಡುಗಳು ಕೂಡ ಅಂತ ಶ್ವೇತಾ ಎಸ್ರಾವ್ ಸುಳ್ಯಿಂದ ಹೇಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿ, ಗದ್ದೆ ಕಂಬಳ ಅನ್ನುವಂಥದ್ದು ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರುವಂಥ ಕ್ರೀಡೆ, ಆದರೆ ಇದು ಎಲ್ಲ ಕಡೆ ನಡೆದಾಗ ತುಂಬ ಖುಷಿಯಾಗುತ್ತೆ ರೈತರಿಗೂ ಕೂಡ ಅದರಲ್ಲಿ ಭಾಗಿಯಾಗೋದಕ್ಕೆ. ಹುಣ್ಣಿಮೆ ನಡೆಯುವಂಥ ಹಬ್ಬ, ಎತ್ತುಗಳಿಗೆ ಕಿಚ್ಚ ಹಾರಿಸುವಂಥದ್ದು, ಹೋರಿಗಳು ಅಥವಾ ಎಮ್ಮೆಗಳು ನೀರಿನಲ್ಲಿ ಗದ್ದೆಯಲ್ಲಿ ಓಡಿಸುವಂಥದ್ದು ತುಂಬ ಚೆನ್ನಾಗಿರುತ್ತೆ ಮೇಡಮ್. ಇಂಥ ಕ್ರೀಡೆಗಳು, ದೇಸಿ ಕ್ರೀಡೆಗಳು ಕೂಡ ನಮ್ಮ ಯುವಕರು ಭಾಗಿಯಾಗುವ ಹಾಗೆ ಆಗಬೇಕು ಈ ಕ್ರೀಡೆಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಲಗೋರಿ ಆಟಕ್ಕೆ ಇವತ್ತು ರೂಲ್ಸ್ ಮಾಡಿ ಅದೊಂದು ಪಂದ್ಯ ತರ ಮಾಡಿ ಆಟ ಆಡ್ತಾ ಇದ್ದಾರೆ, ಬಹುಮಾನಗಳೆಲ್ಲ ಇರುತ್ತೆ. ಸೊ ಇದು ಕೂಡ ಹೀಗೆ ದೇಸಿ ಆಟಗಳಲ್ಲಿ ಯುವಕರು ಭಾಗಿಯಾಗಬೇಕು ಅಂತ ರಮ್ಯಾ ಕೆಜಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಬ್ಯಾಡ್ಮಿಂಟನ್ ಅಂತ ಹೇಳಿ ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ. ಒಟ್ಟಾರೆ ಯಾವುದೇ ಕ್ರೀಡೆ ಆದರೂ ಸರಿ, ಯಾವುದೂ ಮೇಲಲ್ಲ, ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ, ಎಲ್ಲದಕ್ಕೂ ಕೂಡ ಸಮಾನವಾದಂಥ ಅವಕಾಶಗಳು ಸಿಗಬೇಕು, ಜೊತೆಗೆ ಸಮಾನವಾದಂಥ ಆದ್ಯತೆಗಳು ಇರಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಯಾವುದೋ ಒಂದು ಕ್ರೀಡೆಗೆ ಜೋತು ಬೀಳದೆ ಅದರಲ್ಲಷ್ಟೇ ಸಾಧನೆ ಮಾಡಿದ್ರೆ ಹೆಸರು ಸಿಗುತ್ತೆ ಅಂತ ಅಂದುಕೊಳ್ಳದೆ ಆ ಎಲ್ಲ ಪೂರ್ವಾಗ್ರಹಗಳನ್ನು ಬಿಟ್ಟು ಎಲ್ಲ ಕ್ರೀಡೆಗಳಲ್ಲೂ ಕೂಡ ಸಾಧನೆ ಮಾಡಬಹುದು ಅಂತ ಹೇಳಿ ನಮ್ಮ ಯುವಕರು ಹೆಚ್ಚು ಹೆಚ್ಚು ಮುಂದಾಗಬೇಕು ಅಂತ ಆಶಿಸ್ತಾ ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸ್ತಾ ಇಲ್ಲ, ಜೊತೆಗೆ ಟಾಟಾ ಬಾಬಾಯ್ ಕೂಡ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆ ಆಗಿದ್ದೆ, ನಿಮ್ಮ RJ ರಮ್ಯಾ.

0: FM Rainbow 101.3 MHz Musically yours.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸ್ಟುಡಿಯೋ ಸಮಯ 5:03. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲ್ ಯುವರ್ಸ್, ಮ್ಯೂಸಿಕಲ್ ಯುವರ್ಸ್. ಸರಿ, ಹಾಗಾದರೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ವಿಷಯ ಏನಿರುತ್ತೆ ಇವತ್ತು? ಶ್ರಾವಣ ಮಾಸ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಸೊ ಈ ತಿಂಗಳು, ಮುಂದೆ ತಿಂಗಳು ಬರೀ ಹಬ್ಬ ಹಬ್ಬ ಹಬ್ಬ ಹಬ್ಬ ಅಂತಲೇ ಹೆಣ್ಣುಮಕ್ಕಳು ಗಂಡುಮಕ್ಕಳು ಎಲ್ಲರೂ ಮನೆ ಮುಂದೆ ಎಲ್ಲ ಬ್ಯುಸಿ ಆಗಿರ್ಬಿಟ್ಟು ಇರ್ತೀರ. ಸರಿ, ಹಬ್ಬದ ಶಾಪಿಂಗ್ ಮಾಡಬೇಕಲ್ವಾ? ಸೊ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ ಏನಪ್ಪ ಅಂದರೆ, ನಿಮಗೆ ಯಾವ ಹಬ್ಬದ ಶಾಪಿಂಗ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಯಾಕೆ? ಯಾಕಂದರೆ ಪ್ರತಿ ಹಬ್ಬಕ್ಕೂ ನಾವು ಒಂದೇ ಥರ ಶಾಪಿಂಗ್ ಮಾಡಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ ಆಯಿತು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೇನ್ ಬೇಕಾಗಿರೋದೇ ಲಕ್ಷ್ಮಿಗೆ ಉಡ್ಸೋಕ್ಕೆ ರೇಷ್ಮೆ ಸೀರೆ. ಹಾಗೆಯೇ ಬೇರೆ ಎಲ್ಲ ಹೂವು ಹಣ್ಣು ಎಲ್ಲ ಕಾಮನ್ ಆಗಿದ್ದರೂ ಕೂಡ ಪ್ರತಿಯೊಂದು ಹಬ್ಬಕ್ಕೆ ಅದರದ್ದೇ ಆದಂಥ ಒಂದಷ್ಟು ವಸ್ತುಗಳನ್ನು ನಾವು ಪರ್ಚೇಸ್ ಮಾಡ್ತೀವಿ. ನೆಕ್ಸ್ಟು ರಕ್ಷಾಬಂಧನ ಬರ್ತಿದೆ, ರಾಖಿ ತಗೊಳ್ತೀವಿ. ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಹಬ್ಬ ಅಥವಾ ಗಣೇಶನ ಕೂರಿಸೋದಾದರೆ ಮೂರ್ತಿಗಳನ್ನು ತೊಗೊಂಬರ್ತೀವಿ. ಹಾಗೆಯೇ ಬಳೆಗಳನ್ನು ತಗೊಳ್ತೀವಿ. ಹೀಗೆ ಒಂದೊಂದು ಹಬ್ಬಕ್ಕೆ ಅದರದ್ದೇ ಆದಂಥ ವೈಶಿಷ್ಟ್ಯ ಇದೆ. ಸೊ ನಿಮಗೆ ಯಾವ ಹಬ್ಬ ಇಷ್ಟ, ಯಾವ ಹಬ್ಬದ ಶಾಪಿಂಗ್ ಇಷ್ಟ ಆ್ಯಂಡ್ ಯಾಕೆ, ಇದನ್ನು ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ. ನಮ್ಮ ವಾಟ್ಸಪ್ ಸಂಖ್ಯೆ 9408090103 ಅಂತ ಹೇಳ್ತಾ ಸೂಪರಾದ ಒಂದು ಹಾಡು ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ.
2: ಆಸ್ಮೈಲೇ ಅಬ್ಜಲ್ ಯಾ

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇಷ್ಟದ ಹಬ್ಬದ ಶಾಪಿಂಗ್ ಯಾವುದು ಅಂತ ಕೇಳಿದ್ದೆ. ಒಬ್ಬೊಬ್ಬರಿಗೆ ಒಂದೊಂದು ಹಬ್ಬ ಇಷ್ಟ ಆಗೋದಕ್ಕೆ ಅವರದ್ದೇ ಆದಂತಹ ಒಂದಷ್ಟು ಕಾರಣಗಳಿರುತ್ತೆ. ಸೊ ಆ ಒಂದು ಹಬ್ಬ ಅವ್ರಿಗೆ ಯಾವುದೋ ಒಂದು ನೆನಪನ್ನು ಮರುಕಳಿಸ್ಬೋದು, ಹಾಗೆ ಆ ಹಬ್ಬಕ್ಕೆ ಹೋಗುವಂತಹ ಶಾಪಿಂಗ್ ಅವ್ರಿಗೆ ತುಂಬ ಖುಷಿ ನೀಡಬಹುದು. ಸೊ ಯಾರ್ಯಾರು ಏನೇನು ಕಳಿಸಿದ್ದಾರೆ ನೋಡೋದಾದರೆ, ನಾಗೇಂದ್ರ ಅವರು ತಾವರಕೆರೆ ಕುಣಿಗಲ್ ತಾಲೂಕಿನಿಂದ, ನನಗೆ ಗೌರಿ ಗಣಪತಿ ಹಬ್ಬ ಅಂದರೆ ತುಂಬ ಇಷ್ಟ, ಮೂರ್ತಿಗಳನ್ನು ಖರೀದಿ ಮಾಡ್ಬೋದು, ಹಬ್ಬವನ್ನು ಜಾಬ್ ಜೂಮ್ ಅಂತ ಮಾಡ್ಬೋದು ಅಂತ ಸಂದೇಶ ಕಳಿಸಿದ್ದಾರೆ. ಇನ್ನು ಎ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ, ನನಗೆ ಪುಟ್ಟ ಕೃಷ್ಣನ ಹಬ್ಬ ಅಂದರೆ ತುಂಬ ಇಷ್ಟ, ಮನೆಯಲ್ಲಿರೋ ಸಣ್ಣ ಸಣ್ಣ ಮಕ್ಕಳಿಗೆ ಕೃಷ್ಣನ ಡ್ರೆಸ್ ಹಾಕೋದಕ್ಕೆ ಮನೆಯಲ್ಲಿ ಪೀತಾಂಬರ, ಧೋತಿ, ಕಿರೀಟಗಳನ್ನು ಕೊಳ್ಬೋದು, ತುಂಬ ಖುಷಿ ನೀಡುತ್ತೆ. ಹಾಗೆಯೇ ಕೃಷ್ಣನ ಮೂರ್ತಿಗೆ ತೊಡಸೋದಕ್ಕೆ ಕೊಳಲು, ಮುತ್ತಿನ ಹಾರ, ಬಾಜು ಬಂಧುಗಳು ಮಾರುಕಟ್ಟೆಯಲ್ಲಂತೂ ರಾರಾಜಿಸುತ್ತಾ ಇರುತ್ತೆ. ಹಾಗಾಗಿ ನನಗೆ ಕೃಷ್ಣನ ಹಬ್ಬ ಅದಕ್ಕೆ ಶಾಪಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ನಾನಂತೂ ಕೃಷ್ಣ ಜಯಂತಿ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕಂಬಾರ ಅವ್ರು ಹೇಳ್ತಿದ್ದಾರೆ, ದೀಪಾವಳಿ ಹಬ್ಬದ ಶಾಪಿಂಗ್ ತುಂಬ ಇಷ್ಟ ಮೇಡಮ್, ನಮ್ಮ ಓಣಿಯಲ್ಲಿ ಲಕ್ಷ್ಮೀ ಬಾಂಬ್ ತಂದು ಹಚ್ಚಿದ್ದು ಹಾಗಾಗಿ ತುಂಬ ಇಷ್ಟ ಅದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ಒಂದೊಂದು ಹಬ್ಬವನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ಸೊ ವರಮಹಾಲಕ್ಷ್ಮಿಯಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ, ಗೌರಿ ಗಣಪತಿ ಹಬ್ಬದಲ್ಲಿ ಗೌರಿ ಗಣಪತಿಯನ್ನು ಪೂಜೆ ಮಾಡ್ತೀವಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಯಾವ ಹಬ್ಬದ ಶಾಪಿಂಗ್ ತುಂಬಾ ಇಷ್ಟ, ಯಾಕೆ ಅಂತ ಕೇಳಿದ್ದೆ. ಆನಂದ ಕುಲಕರ್ಣಿ ಸೊಲೆಪೇಟೆಯಿಂದ ಹೇಳ್ತಿದ್ದಾರೆ, ಸ್ವಾತಿ ಮೇಡಮ್, ನನಗೆ ದಸರಾ ಹಬ್ಬ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈ ಹಬ್ಬಕ್ಕೆ ಬಟ್ಟೆ ಖರೀದಿ ಮಾಡೋದು, ಹಾಗೆನೆ ಪ್ರತಿ ವರ್ಷ 9 ದಿನ ನವರಾತ್ರಿ ಆಚರಣೆ, ಪ್ರತಿನಿತ್ಯ ಅಂಬಾಬಾಯಿ ಗುಡಿಗೆ ಮುಂಜಾನೆ ಹಾಗೂ ಸಂಜೆ ಕಡ್ಡಾಯವಾಗಿ ಹೋಗೋದು, ವಿಶೇಷ ದುರ್ಗಾಷ್ಟಮಿ ಪೂಜೆ, ಸರಸ್ವತಿ ಪೂಜೆ ತುಂಬಾ ವಿಶೇಷವಾಗಿರುತ್ತೆ, ಇನ್ನು ಕೊನೆಯ ದಿನ ಬನ್ನಿ ವಿನಿಯೋಗ ಮಾಡಿ ಹೊಸ ಬಟ್ಟೆ ತರಿಸಿ ಸಾಯಂಕಾಲ ಮಂದಿರಕ್ಕೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ನಿರೂಪಕರಿಗೆ ಧನ್ಯವಾದಗಳು. ಆ ದಿನಗಳೇ ಬೇರೆ ಮೇಡಮ್, ಹಿಂದೆ ಒಂದು ಹಬ್ಬ ಬರುತ್ತೆ ಅಂದರೆ ಮನೆಯಲ್ಲೆಲ್ಲರಿಗೂ ಒಂದು ರೀತಿಯ ಸಡಗರ ಸಂತಸ ತುಂಬಿ ತುಳುಕ್ತಾ ಇತ್ತು. ಇನ್ನು ಹಬ್ಬಕ್ಕೆ ಹೊಸ ಬಟ್ಟೆ ತೆಗೆದುಕೊಂಡು

ಅದೇ ಒಂದು ದೊಡ್ಡ ಸಂಭ್ರಮ. ಯಾಕಂದರೆ ಆಗ ಎಲ್ಲ, ಇವಾಗ ನಾವು ಏನು ಪ್ರತಿ ತಿಂಗಳು ಪ್ರತಿ ದಿನ ಬೇಕಾದ್ರೂ ಬಟ್ಟೆ ತಗೋಬೋದು, ಆಗ ವರ್ಷಕ್ಕೆ ಒಂದು ಹಬ್ಬ ಅಂದರೆ ಒಂದು ಬಟ್ಟೆ ತರಿಸೋದು. ಸೊ ಆ ಥರ ಒಂದು ಸಂಭ್ರಮ ಇತ್ತು. ಕೈಯಲ್ಲಿ ಹಣವಿದ್ದರೆ, ಈಗ ಕಾಲ ಬದಲಾಗಿದೆ, ಕೈಯಲ್ಲಿ ಹಣವಿದ್ದರೆ ಯಾವಾಗ ಬೇಕಾದರೂ ಬಟ್ಟೆ ಖರೀದಿಸ್ಬೋದು. ಆದರೂ ಹಬ್ಬಕ್ಕೆ ಹೊಸ ಬಟ್ಟೆ ಧರಿಸೋದ್ರಲ್ಲಿ ಇರುವಂತಹ ಆ ಸಂತೋಷ ಸಂಭ್ರಮಕ್ಕೆ ಇಂದಿಗೂ ಸಾಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು. ವಿದ್ಯಾನಗರ ಹರಿಹರದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ರೆ, ಸುಧೀಂದ್ರ ಅವರು ಮಲ್ಲೇಶ್ವರದಿಂದ, ನನಗೆ ಎಲ್ಲ ಹಬ್ಬನೂ ಇಷ್ಟನೇ, ಒಟ್ಟಿನಲ್ಲಿ ನನಗೆ ತಿನ್ನೋದಕ್ಕೆ ತಿಂಡಿ ತಿನಿಸುಗಳು ಸಿಕ್ಕಿದ್ರೆ ಸಾಕು, ಎಲ್ಲರೂ ಖುಷಿ ಖುಷಿಯಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಚಂದ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಯಾವ ಹಬ್ಬದ ಶಾಪಿಂಗ್ ಇಷ್ಟ, ಯಾವ ಹಬ್ಬಕ್ಕೆ ಕಾತುರದಿಂದ ಕಾಯ್ತಾ ಇರ್ತೀರ ವರ್ಷ ಪೂರ್ತಿ, ಆಹಾ ಈ ಹಬ್ಬ ಬರಲಪ್ಪ, ಬೇಗ ಬೇಗ ಬರಲಿ, ಈ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು, ಈ ಥರ ಸೆಲೆಬ್ರೇಟ್ ಮಾಡಬೇಕು, ಆ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ವರ್ಷ ಪೂರ್ತಿ ಕಾಯುವಂತಹ ನಿಮ್ಮ ಇಷ್ಟದ ಹಬ್ಬ ಯಾವುದು, ಹಬ್ಬದ ಶಾಪಿಂಗ್ ಯಾವುದು ಇಷ್ಟ, ಎಲ್ಲದನ್ನು ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮ್ಮ ಜೊತೆ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: Nido Nonstop Sunday. Nonstop Sunday. Nonstop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಹಬ್ಬ ಅಂದ್ರೇ ಮನೆಯಲ್ಲಿ ಸಂಭ್ರಮ, ಸಡಗರ, ಖುಷಿ, ಸಂತೋಷ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ. ಅದರಲ್ಲೂ ಹೊರಗಡೆ ಇರೋ ಮಕ್ಕಳು, ಓದಕ್ಕೆ ಹೋಗಿರೋ ಮಕ್ಕಳು ಮನೆಗೆ ಬರ್ತಾರೆ ಅಂದರೆ ಆ ಸಂತೋಷ ಇನ್ನೂ ಚೆಂದ. ತಂದೆ ತಾಯಂದ್ರಿಗೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗೆಯೇ ಬರೀ ಮಕ್ಕಳು ಮಾತ್ರ ಅಲ್ಲ, ರಿಲೇಟಿವ್ಸು ಎಲ್ಲ ಸೇರಿ, ಅಣ್ಣ ತಮ್ಮಂದರು, ಚಿಕ್ಕಪ್ಪಂದರು, ಮನೆ ಮಂದಿ ಎಲ್ಲ ಸೇರಿ ಹಬ್ಬ ಮಾಡೋದು ಅಂದರೆ, ಅದಕ್ಕೆ ಒಟ್ಟಾಗಿ ಕಸಿನ್ಸ್ ಎಲ್ಲ ಸೇರಿ ಶಾಪಿಂಗ್ ಹೋಗೋದು ಅಂದರೆ ಎಷ್ಟು ಚಂದ ಅಲ್ವಾ? ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ ಅವರಿಗೆ ಯಾವ ಹಬ್ಬದ ಶಾಪಿಂಗ್ ಇಷ್ಟ ಅಂತ. ವಿಶ್ವಸೂರ್ಯ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ, ನಮಸ್ತೆ, ನನ್ನ ಪ್ರೀತಿಯ ಕನ್ನಡ ಕಾಮನ ಬಿಲ್ಲಿಗೆ ಗುಡ್ ಈವ್ನಿಂಗ್. ನನಗೆ ತುಂಬ ಇಷ್ಟ ಆಗೋ ಹಬ್ಬ ಗೌರಿ ಗಣೇಶ ಹಬ್ಬ. ನಮ್ಮನೇಲಿ ಗೌರಿ ಗಣೇಶನನ್ನು ಕೂರಿಸ್ತೀವಿ, ಅದಕ್ಕೋಸ್ಕರ ಮಂಟಪ ರೆಡಿ ಮಾಡ್ತೀವಿ, ಅದನ್ನು ತುಂಬಾ ಡೆಕೋರೇಷನ್ ಆಗಿ ಮಾಡ್ತೀವಿ, ವಿಧ ವಿಧವಾದ ಸಿಹಿ ಪದಾರ್ಥಗಳನ್ನು ಮಾಡ್ತೀವಿ, ಹಾಗಾಗಿ ಅದಕ್ಕೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅನುಪಮಾರು RR ನಗರದಿಂದ ಹೇಳ್ತಿದ್ದಾರೆ, ನನಗೆ ಮೊನ್ನೆ ತಾನೇ ಮುಗಿತಲ್ಲ ಮೇಡಮ್, ವರಮಹಾಲಕ್ಷ್ಮಿ ಅಂದರೆ ತುಂಬ ಇಷ್ಟ. ನಮ್ಮನೇಲಿ ಲಕ್ಷ್ಮಿಯನ್ನು ಕೂರಿಸ್ತೀವಿ, ಅವಳಿಗೋಸ್ಕರ ಮಂಟಪ ರೆಡಿ ಮಾಡಿ ಹೊಸ ರೇಷ್ಮೆ ಸೀರೆ ತರ್ತೀವಿ, ಆಮೇಲೆ ಆ ಸೀರೆ ನನಗೆ ಅಲ್ವಾ. ಸೊ ಹಾಗಾಗಿ ಶಾಪಿಂಗ್ ಮಾಡಬೇಕಾದ್ರೆ ಅಂತೂ ತುಂಬ ಅಂಗಡಿಗಳನ್ನು ಸುತ್ತಿ ನನಗಿಷ್ಟ ಆಗಿರುವಂಥ ಕಲರ್ ರೇಷ್ಮೆ ಸೀರೆನೇ ತರ್ತೀನಿ. ಆಮೇಲೆ ಬಾಳೆದಿಂಡು, ಡೆಕೋರೇಷನು, ಮತ್ತು ನಮ್ಮ ಓಣಿಯಲ್ಲಿರೋ, ವಠಾರದಲ್ಲಿರೋ, ಏರಿಯಾದಲ್ಲಿರೋ ಎಲ್ಲರನ್ನು ಅರಶಿನ ಕುಂಕುಮಕ್ಕೆ ಕರಿತೀವಿ. ಹಾಗಾಗಿ ವರಮಹಾಲಕ್ಷ್ಮಿ, ಗೌರಿ ಹಬ್ಬ ಇದಕ್ಕೆಲ್ಲ ತುಂಬ ಇಷ್ಟ. ಗೌರಿ ಹಬ್ಬದಲ್ಲಿ ನನ್ನ ಇಷ್ಟದ ಬಳೆಗಳನ್ನು ತಗೊಳ್ತೀನಿ. ಸೊ ನನಗೆ ವರಮಹಾಲಕ್ಷ್ಮಿ ಮತ್ತು ಗೌರಿ ಹಬ್ಬ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನನಗೆ ಎಲ್ಲ ಹಬ್ಬ ಇಷ್ಟ ಮೇಡಮ್, ಅದರಲ್ಲೂ ದೀಪಾವಳಿ ಹಬ್ಬ ತುಂಬಾ ಖುಷಿ ಕೊಡುತ್ತೆ. ಮಕ್ಕಳ ಜೊತೆ ಎಣ್ಣೆ ಸ್ನಾನ ಮಾಡೋದು, ಆರತಿ ಮಾಡ್ಕೊಳ್ಳೋದು, ಅಭ್ಯಂಜನ ಸ್ನಾನ ಮಾಡಿ ಬಲಿಪಾಡ್ಯಮಿ ಪಟಾಕಿ ಹೊಡೆಯೋದು ಎಲ್ಲ ಇಷ್ಟ ಅಂತಿರೋದು YK ರವಿಕುಮಾರ್ ಅವರು ತರೀಕೆರೆಯಿಂದ. ಸತೀಶ್ ಅವರು ಹುಬ್ಬಳ್ಳಿಯಿಂದ, ನನಗೆ ರಕ್ಷಾಬಂಧನ ಅಂದರೆ ತುಂಬ ಇಷ್ಟ ಮೇಡಮ್. ನನ್ನ ತಂಗಿ ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಳೆ, ಅವಳು ರಕ್ಷಾಬಂಧನ ಹಬ್ಬಕ್ಕೆ ಊರಿಗೆ ಬಂದು ನನಗೆ ರಾಖಿ ಕಟ್ತಾಳೆ. ಅವಳಿಗೋಸ್ಕರ ಅವಳ ಇಷ್ಟದ ಯಾವುದಾದ್ರೂ ಡ್ರೆಸ್ಸನ್ನು ಅಥವಾ ಸೀರೆಯನ್ನು ಇನ್ನೇನಾದ್ರೂ ನಾನು ಗಿಫ್ಟ್ ಕೊಡ್ತೀನಿ. ಸೊ ನನಗೆ ನನ್ನ ತಂಗಿ ಬಂದು ನನಗೆ ರಾಖಿ ಕಟ್ಟೋ ಹಬ್ಬ ಅಂದರೆ ತುಂಬ ಪ್ರೀತಿ, ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ವಾರ ರಕ್ಷಾಬಂಧನ ಇದೆ, ಸೊ ಹಾಗಾಗಿ ಅವರು ಕಾಯ್ತಾ ಇದ್ದಾರೆ ಅಂತೆ ರಕ್ಷಾಬಂಧನ ರಾಖಿ ಕಟ್ಸ್ಕೊಳ್ಳೋದಕ್ಕೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಎಲ್ಲರ ಸಂದೇಶ ಓದ್ತೀನಿ. ನಿಮಗೂ ಕೂಡ ಯಾವ ಹಬ್ಬದ ಶಾಪಿಂಗ್ ಇಷ್ಟ ಆಗುತ್ತೆ, ಯಾವ ಹಬ್ಬ ಇಷ್ಟ ಆಗುತ್ತೆ, ಯಾಕೆ ಇಷ್ಟ ಆಗುತ್ತೆ ಎಲ್ಲವನ್ನು ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013 9480103 ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಈ ಹಬ್ಬದ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಷ್ಟೋ ಜನಕ್ಕೆ ಈ ಶಾಪಿಂಗ್ ಮಾಡೋದು ಅಂತ ಅಂದರೆ ಒಂದು ಖುಷಿ. ಇನ್ನು ಕೆಲವ್ರಿಗೆ ಏನು ಗೊತ್ತಾ, ಹಬ್ಬ ಬರ್ತಾ ಇದೆ ಅಂದರೆ ಮನೇಲಿ ವಿಧ ವಿಧವಾದ ಸಿಹಿ ತಿಂಡಿಗಳನ್ನು, ಖಾರ ತಿಂಡಿಗಳನ್ನು, ಕಜ್ಜಾಯಗಳನ್ನು, ಉಂಡೆಗಳನ್ನು ಮಾಡ್ತಾರೆ. ಅದಕ್ಕೋಸ್ಕರ ಕಾಯ್ತಾ ಇರುವಂತಹ ತಿಂಡಿ ಪೋತರು ಕೂಡ ಸುಮಾರು ಜನ ಇರ್ತಾರೆ. ಸೊ ಒಬ್ಬರಿಗೆ ಶಾಪಿಂಗ್ ಚಿಂತೆ ಆದರೆ ಇನ್ನೊಬ್ಬರಿಗೆ ತಿಂಡಿಗಳ ಚಿಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೋಮನಾಥ ಮಡ್ರಳ್ಳಿ ಜಗಳೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನೀವೆಲ್ಲ ಯಾವುದಾದ್ರೂ ಹಬ್ಬ ಇಷ್ಟಪಡ್ಕೊಳ್ರಪ್ಪ, ನನಗೆ ಇಷ್ಟ ಆಗೋದು ಮಾತ್ರ ನಾಗರ ಪಂಚಮಿ ಹಬ್ಬ ಮೇಡಮ್. ಯಾಕೆ ಅಂತ ಕೇಳ್ತೀರಾ? ಪಂಚಮಿ ಹಬ್ಬ ಬಂತು ಅಂದರೆ ನಮ್ಮನೆಯಲ್ಲಿ ಶೇಂಗಾ ಉಂಡೆ, ಕಡಲೆ ಉಂಡೆ, ಎಳ್ಳುಂಡೆ ಎಲ್ಲ ಮಾಡ್ತಾರೆ. ಬೇರೆ ಎಲ್ಲ ಹಬ್ಬಗಳು ಅಂದರೆ ಅವತ್ತವತ್ತು ಮಾತ್ರ ಸಿಹಿ ತಿಂಡಿ, ಭಕ್ಷ್ಯ, ಭೋಜನ ಇರುತ್ತೆ, ಮಾರನೇ ದಿವಸಕ್ಕೆಲ್ಲ ಖಾಲಿ ಆಗ್ಬಿಡತ್ತೆ. ಆದರೆ ಈ ಪಂಚಮಿ ಹಬ್ಬದ ಉಂಡೆಗಳನ್ನು 15 ದಿವಸ 3 ವಾರ ಆದರೂ ಇರ್ತವೆ. ಸೊ ಮಜಾ ಏನಂದರೆ, ಆ ಉಂಡೆಗೆ ತುಪ್ಪ ತುರಿದ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡು ತಿನ್ನೋದೇ ಒಂದು ಮಜಾ. ಎಲ್ಲದಕ್ಕೂ ಅದೃಷ್ಟ ಮಾಡಿರಬೇಕು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚಂದ ಅಲ್ವಾ? ಮನೇಲಿ ಅದರಲ್ಲೂ ಸಂಪ್ರದಾಯದ ಒಂದು ಭಕ್ಷ್ಯ ಭೋಜನಗಳಿರುತ್ತಲ್ಲ, ಸಿಹಿ ತಿಂಡಿಗಳು, ಖಾರ ತಿಂಡಿಗಳು, ಮುಂಚೆ ಹಿಂದೆ ತುಂಬ ಹಿಂದೆ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಮಾಡ್ತಾ ಇದ್ದಿದ್ದು ಹಬ್ಬದ ಅಡುಗೆಗಳು ಅಂದರೆ ಮನೆಯೆಲ್ಲ ಘಮ ಘಮ ಘಮ ಅನ್ನೋದು. ಸಣ್ಣ ಮಕ್ಕಳೆಲ್ಲ ಕಾತರದಿಂದ ಕಾಯ್ತಾ ಇರ್ತಿದ್ರು, ಯಾವಾಗ ಪೂಜೆ ಆಗತ್ತಪ್ಪ, ಯಾವಾಗ ಊಟ ಹಾಕ್ತಾರಪ್ಪ ಅಂತ. ಸೊ ಹಬ್ಬ ಅಂತಂದ್ರೇ ಹಾಗೆ, ಅಲ್ಲಿ ಸಡಗರ, ಸಂಭ್ರಮ, ಕುತೂಹಲ, ಹರಟೆ, ಮಾತುಕತೆ, ನಗು ಎಲ್ಲ ತುಂಬಿರುತ್ತೆ. ಇನ್ನು ಶಾಪಿಂಗ್ ಅಂತೂ ಕೇಳಲೇಬೇಡ, ಎಲ್ಲರಿಗೂ ಶಾಪಿಂಗ್ ಅಂದರೆ ತುಂಬಾ ಇಷ್ಟ. ಒಂದೊಂದು ಹಬ್ಬಕ್ಕೆ ಒಂದೊಂದು ಥರ ಶಾಪಿಂಗ್ ಮಾಡ್ತೀವಿ. ದೀಪಾವಳಿಗೆ ಪಟಾಕಿ ಶಾಪಿಂಗ್ ಮಾಡ್ತೀವಿ, ಹಾಗೆಯೇ ವಿಧ ವಿಧವಾದ ಕಲರ್ಫುಲ್ ದೀಪಗಳನ್ನು, ಹಣತೆ, ಮಣ್ಣಿನ ಹಣತೆಗಳನ್ನು, ಕ್ಯಾಂಡಲ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಹೊಸ ಬಟ್ಟೆ ಅಂತೂ ಎಲ್ಲ ಹಬ್ಬಕ್ಕೂ ಇವಾಗ ತಗೊಳ್ತಾರೆ. ಇನ್ನು ಯುಗಾದಿ ಬಂತು ಅಂದರೆ ಒಂಥರ ಹೊಸ ಹಬ್ಬ, ಅದು ವರ್ಷದ ಮೊದಲನೇ ಹಬ್ಬ ಆಗಿಬಿಟ್ಟಿರುತ್ತೆ. ಏನೋ ಒಂಥರ ಹೊಸತನ, ಪ್ರಕೃತಿ ಕೂಡ ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಅಂದರೆ ಅದು ಯುಗಾದಿ. ಎಲ್ಲ ಕಡೆ ಚಿಗುರು ಬರ್ತಾ ಇರುತ್ತೆ ಗಿಡ ಮರಗಳಲ್ಲಿ. ಸೊ ಅದಕ್ಕೆ ಮಾವಿನ ತೋರಣ ಕಟ್ಟಿ ಬೇವು ಬೆಲ್ಲ ಮಾಡಿಕೊಂಡು ಹೋಳಿಗೆ ಒಬ್ಬಟ್ಟು ಊಟ ತಿನ್ನೋದಂದರೆ ಅದು ಒಂಥರ ಚಂದ. ಇನ್ನು ಕೃಷ್ಣ ಜನ್ಮಾಷ್ಟಮಿ ಅಂತೂ ಅದರಲ್ಲೂ ಅಷ್ಟೇ, ಉಂಡೆ ಅದು ಇದು. ಕೃಷ್ಣ ಮೊದಲೇ ತಿಂಡಿ ಪೋತ, ಅವನಿಗೆ ಅವಲಕ್ಕಿ ಅಂತೆ, ಕರ್ಜಿಕಾಯಿ,

ಇದು ಇದು ಮಾಡ್ತೀರಾ? ಇನ್ನು ಗಣಪತಿ ಹಬ್ಬ ಕೇಳಬೇಕಾ, ಚಕ್ಲಿ ಚಕ್ಲಿ, ಕಡುಬು, ಮೋದಕ, ಕರಿಕಡುಬು, ಹೀಗೆ ಸಾಕಷ್ಟು ವಿಧ ವಿಧವಾದ ತಿಂಡಿಗಳು. ಹೋಳಿ ಹಬ್ಬ, ರಕ್ಷಾಬಂಧನ, ಇದೆಲ್ಲ ಒಂದು ಬಾಂಧವ್ಯವನ್ನು ಬೆಸುಗೆ ಅಂತ ಮಾಡುವಂತಹ ಹಬ್ಬಗಳು. ಒಟ್ಟಿನಲ್ಲಿ ಹಬ್ಬ ಅಂದರೆ ಎಲ್ಲರೂ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದು. ಸೊ ಈ ಮುಂಬರುವ ಹಬ್ಬಗಳು ಏನಿದೆ, ರಾಖಿ, ರಕ್ಷಾಬಂಧನ, ಕೃಷ್ಣ ಜನ್ಮಾಷ್ಟಮಿ, ಗೌರಿ ಗಣೇಶ ಹಬ್ಬ, ಪ್ರತಿಯೊಂದು ಹಬ್ಬ, ಏನೇನು ಹಬ್ಬ ಬರುತ್ತೋ ಈ ವರ್ಷದಲ್ಲಿ, ಎಲ್ಲ ಹಬ್ಬನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಚೆನ್ನಾಗಿ ಶಾಪಿಂಗ್ ಮಾಡಿ, ಚೆನ್ನಾಗಿ ತಿನ್ನಿ, ಮಜಾ ಮಾಡಿ ಅಂತ ಹೇಳ್ತಾ ಅನುಷ ಅವರು ಸಂದೇಶ ಕಳಿಸಿದ್ದಾರೆ. ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾರೆ ಹಬ್ಬದ ಶಾಪಿಂಗ್ ತಿಂಡಿಗಳ. ಗೊಡವೆ ಬೇಡ, ನಾನು ಕಾಯ್ತಿದ್ದೆ, ಏನೇ ಮಾಡಿದ್ರೂ ಮೊದಲೇ ನನಗೆ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಸರಿ, ಸಮಯ 5:51 ಆಯಿತು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಹತ್ತಿರ ಬಂದಾಯಿತು. ಒಟ್ಟಿನಲ್ಲಿ ಹೇಳೋದಾದರೆ, ಖುಷಿ ಖುಷಿಯಾಗಿರಿ, ಹಬ್ಬಗಳನ್ನ ಎಂಜಾಯ್ ಮಾಡಿ, ಮನೆ ಮಂದಿ ಎಲ್ಲ ಸೇರಿ ಕೂತ್ಕೊಂಡು ಊಟ ಮಾಡಿ, ನಗಾಡಿ, ಜೊತೆಗೆ ಹರಟೆ ಹೊಡೀರಿ, ಮನಸ್ಸಿನ ಭಾವನೆಯನ್ನು ಹಂಚ್ಕೊಳ್ಳಿ, ಒಟ್ಟಿಗೆ ಕೂತ್ಕೊಂಡು ಹೋಗಿ ಶಾಪಿಂಗ್ ಮಾಡಿ, ಸುತ್ತಮುತ್ತ ಜನರ ಜೊತೆ ಮಾತಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಮಾತಿಗೆ ಸಂದೇಶಕ್ಕೆ ಹಾಡಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ RJ ಸ್ವಾತಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು. ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್.

ಇದ್ದರೆ ಗಮನಿಸಿ. ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ ವಾಣಿಜ್ಯ ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಸಮಯ 6:10 ಈಗ ಕೇಳಿ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಧುನಿಕ ಸರ್ವಜ್ಞ ಅಂತ ಕರೀತೀವಿ. ಮಂಕುತಿಮ್ಮನ ಕಗ್ಗದ ಮೂಲಕ ನಮಗೆ ಜೀವನದ ಪಾಠ ಕಲಿಸಿದವರು. ಸಾಹಿತ್ಯ, ಅಧ್ಯಾತ್ಮ, ವೇದ ವೇದಾಂಗ, ಪತ್ರಿಕೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ ಮಹನೀಯರು. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂದ್ರೆ ಯಾರು ಅಂತ ನಾವು ಕೇಳಬಹುದು. ಆದರೆ ಡಿವಿಜಿ ಅಂದ್ರೆ ಗೊತ್ತು ಗೊತ್ತು ಅಂತೀವಿ. ಕೇಳಿ ಡಿವಿಜಿ ಅವರ ಧ್ವನಿ.
4: ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ವಾಸ್ತವವಾಗಿ ಮಾಡೋ ಸಾಹಿತ್ಯ ಆಗಬೇಕು ಅಂತ ಹೊರಟೆ, ಆದದ್ದಲ್ಲ, ಅದು ಸ್ವಾಭಾವಿಕವಾದ ಬೆಳವಣಿಗೆ. ಇದನ್ನ ಒಂದು ಉದಾಹರಣೆಯಿಂದ ಹೇಳ್ಬೋದು. ಹಸಿವಾಯಿತು, ಎಲ್ಲಿಯೂ ಸಿಕ್ಕಲಿಲ್ಲ ಆಹಾರ. ದಾರಿಯಲ್ಲಿ ಒಂದು ಚೇಪೆ ಮರ ಕಂಡೆ, ಅದರಲ್ಲಿ ಕಾಯಿಗಳು ಬಿಟ್ಟಿತ್ತು. ಕೋತಿಗಳು ಕಿತ್ತು ತಿಂತಾ ಇತ್ತು. ನಾನು ಒಂದೆರಡು ಹಣ್ಣು ತಿಂದೆ. ಕೋತಿಗಳು ಆ ಈ ಮರ ಬಿಟ್ಟು ಮಾವಿನ ಮರಕ್ಕೆ ಓಡಿತು. ನಾನು ಹಾಗೆ ಒಂದೆರಡು ಸಲ ಮಾವಿನ ಮರಕ್ಕೆ ಓಡಿದ್ದುಂಟು, ಮಾವಿನ ಹಣ್ಣು ಕಿತ್ತು ತಿಂದದ್ದುಂಟು. ಸಾಹಿತ್ಯ ಅಂದರೆ ಮನುಷ್ಯನ ಅಂತರಂಗ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಮತ್ತು ಬಹುಕಾಲ ಸ್ಮರಿಸಿದ್ದಕ್ಕೆ ವಿಷಯ, ಅದು ಸಾಹಿತ್ಯ. ತತ್ವಾನ್ವೇಷಣೆ ಬುದ್ಧಿಯ ಮೂಲಕವೂ ನಡೆಯಬಹುದು, ಹೃದಯದ ಮೂಲಕವೂ ನಡೆಯಬಹುದು. ಹೃದಯದ ಮೂಲಕ ನಡೆದರೆ ಅದು ಸಾಹಿತ್ಯವಾಗುತ್ತದೆ, ಬುದ್ಧಿಯ ಮೂಲಕ ನಡೆದರೆ ಅದು ಶಾಸ್ತ್ರವಾಗುತ್ತದೆ. ಬುದ್ಧಿಗೂ ಮನಸ್ಸಿಗೂ ಬಹಳ ದೂರ ಏನೂ ಇಲ್ಲ. ಎರಡು ಒಂದೇ ಮೂಗಿನ ಎರಡು ನಾಸಾರಂಧ್ರಗಳ ಹಾಗೆ ಒಂದು ಅಂತರಂಗದ ಎರಡು ಶಾಖೆಗಳು ಇದು. ಬುದ್ಧಿ ಒಂದು, ಮನಸ್ಸೊಂದು, ಮನಸ್ಸು ಅಥವಾ ಹೃದಯ. ಒಂದು ಕೆಲವು ವೇಳೆ ಇದು ಕೆಲಸ ಮಾಡ್ತದೆ, ಕೆಲವು ವೇಳೆ ಅದು ಕೆಲಸ ಮಾಡ್ತದೆ. ಇದು ಅದಕ್ಕೂ ಪ್ರವೇಶ ಮಾಡ್ತದೆ, ಅದು ಇದಕ್ಕೂ ಪ್ರವೇಶ ಮಾಡ್ತದೆ. ಇವಾಗ ನಮ್ಮ ಮಹಾಕಾವ್ಯಗಳನ್ನು ನೋಡೋಣ. ರಾಮಾಯಣ, ರಾಮಾಯಣ ಹೃದಯದ ಮೂಲಕ ತತ್ವವನ್ನು ಹುಡುಕಿದ ಪ್ರಮೇಯ. ಶಾಸ್ತ್ರವನ್ನು ಒಳಗೆ ಅಡಗಿಸಿಕೊಂಡಿದೆ, ಅದು ಮೇಲೆ ಕಾವ್ಯವಾಗಿ ಕಾಣ್ತದೆ. ಭಾರತ ನೋಡೋಣ, ಅದು ಶಾಸ್ತ್ರ ಅಂತ ಅನ್ನಿಸ್ಕೊಂಡಿದೆ, ಅದರ ಒಳಗಡೆ ಕಾವ್ಯವನ್ನು ಅಡಗಿಸಿಕೊಂಡಿದೆ. ನಮ್ಮ ಮಹಾಕಾವ್ಯಗಳೆಲ್ಲ ಇಷ್ಟು ಇಂಗ್ಲಿಷ್ನಲ್ಲಿಯೂ ಹಾಗೆ. ಶೇಕ್ಸ್ಪಿಯರ್ನ ಏನಂತ ಹೇಳ್ಬೋದು, ಬುದ್ಧಿಗಾರಿ ಅದರಲ್ಲಿಲ್ಲ ಅಂತ ಹೇಳಲಿಕ್ಕಾಗ್ತದೆಯೇ, ಹೃದಯದ ಕಾರ್ಯ ಇಲ್ಲ ಅಂತ ಹೇಳಲಿಕ್ಕಾಗ್ತದೆಯೇ, ಎರಡೂ ಇದೆ. ಆತ ವಿಶೇಷ ನಾಟಕ ಕವಿ ಆದದ್ರಿಂದ ಹೃದಯದ ಕಾರ್ಯವ್ಯ ನಮಗೆ ಅದರಲ್ಲಿ ಎದ್ದು ಕಾಣ್ತದೆ. ಮಿಲ್ಟನ್ ನೋಡೋಣ, ಅದರಲ್ಲಿ ಬುದ್ಧಿ ಕಾರ್ಯ ಸ್ವಲ್ಪ ಹೆಚ್ಚಾಗಿ ಎದ್ದು ಕಾಣ್ತದೆ. ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭದಲ್ಲಿ ಸೃಷ್ಟಿ ಕೃತಿಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ ಆತ, ಭಗವತ್ತತ್ವದ ಕಡೆ ತಿರುಗಿದ ಆತ ಮಿಲ್ಟನ್. ಹೀಗೆ ಇದರಿಂದ ಹೊರಟು ಅಲ್ಲಿಗೂ ಆದರೂ ಹೋಗ್ಬೋದು, ಅಲ್ಲಿಂದ ಹೊರಟು ಇಲ್ಲಿಗಾದರೂ ಬರ್ಬೋದು. ನಾವು ಊಟ ಮಾಡುವ ಹಾಗೆ ಮೊದಲು ಚಟ್ನಿಯೇ ಮೊದಲು ಪಲ್ಲಿವೆ ಅಂದರೆ ಕೆಲವರು ಹೀಗೂ ಮಾಡ್ತಾರೆ, ಕೆಲವರು ಹಾಗೂ ಮಾಡ್ತಾರೆ. ಇದಕ್ಕೇನು ವ್ಯತ್ಯಾಸ ಏನೂ ಇಲ್ಲ. ವ್ಯತ್ಯಾಸ ಉಂಟಾಗೋದು ಯಾವುದರಿಂದ, ರೀತಿಯಿಂದ. ಒಂದು ಬಹಿರಂಗ ಕ್ರಿಯೆಯನ್ನ ಇದರ ಅಂತರಂಗ ಮರ್ಮಾಯ ಏನು ಅಂತ ನಾವು ವಿಚಾರ ಮಾಡ್ತಾ ಹೋದ್ರೆ ಅದು ಸಾಹಿತ್ಯವಾಗ್ತದೆ. ಒಂದು ಅಂತರಂಗ ಕ್ರಿಯೆಯಿಂದ ನಡೀತದೆ, ಅನೇಕ ಕೆಲಸಗಳು ನಡೀತದೆ. ಇವಾಗ ಕೋರ್ಟ್ಗಳಲ್ಲಿ ಎಷ್ಟೋ ಬರ್ತದೆ ಅಂಥದ್ದು, ಆದರೆ ಅದಕ್ಕೆಲ್ಲ ಮೂಲ ಅಂತರಂಗದಲ್ಲೇ ಇರ್ತದೆ. ಅದರ ಬಹಿರಂಗ ವ್ಯಾಪಾರಗಳು ಎಷ್ಟೋ, ಇಷ್ಟು ದಿನ ನಾವು ನೋಡ್ತಾ ಹೋದ್ರೆ ಅದು ನ್ಯೂಸ್ ಪೇಪರ್ ಕೆಲಸವಾಗ್ತದೆ. ಕೋರ್ಟ್ಗಳಲ್ಲಿ ರಿಪೋರ್ಟಿಂಗ್ ಅಂತ ಇಟ್ಕೊಂಡು ಅನೇಕ ಪ್ರೊಸೀಡಿಂಗ್ಸ್ನಲ್ಲಿ ಮರ್ಡರ್ ಕೇಸ್ ನಡೆದಿರ್ತೀನಿ. ಹೊರಗಡೆ ನಾವೇನು ಬರೀತೇವೆ, ಹೊರಗಡೆ ಇದನ್ನು ನೋಡ್ತೇವೆ, ನ್ಯೂಸ್ ಪೇಪರ್ಗಳಲ್ಲಿ ಬರೀತೇವೆ. ಇದೇ ಮರ್ಡರ್ ಮೋಟಿವ್ ಆಗಿರ್ಬೋದು, ಅವನಿಗೆ ಇದಕ್ಕೆ ಪ್ರೇರಕವಾದದ್ದು ಏನಿರ್ಬೋದು, ಅವನ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಹೊಳೆದಿರ್ಬೋದು. ಇಂಥ ಒಳ್ಳೆಯ ಮನುಷ್ಯ ಇಷ್ಟು ಮರ್ಡರ್ ಮಾಡಬೇಕಾದ್ರೆ ಇವನಿಗೆ ಉದ್ದೀಪಕವಾದ ಸಂದರ್ಭಗಳು ಏನೇನಿದ್ದಿರಬಹುದು, ಇದನ್ನ ವಿಚಾರ ಮಾಡ್ತಾ ಹೋದ್ರೆ ಇದು ಕಾವ್ಯವಾಗುತ್ತೆ. ಆದ್ದರಿಂದ ನಮ್ಮ ದಿನಗಟ್ಟಲೆ ವ್ಯಾಪಾರದಲ್ಲಿ ಕಾವ್ಯದ ಸಾಮಗ್ರಿಯೂ ಸೇರಿದೆ, ಶಾಸ್ತ್ರದ ಸಾಮಗ್ರಿಯೂ ಸೇರಿದೆ. ನಮ್ಮಲ್ಲಿ ಪ್ರತಿಯೊಬ್ಬರು ವಿಚಾರ ಮಾಡ್ಕೊಂಬಲ್ಲಿ ನಮಗೆ ಪುರುಸತ್ ಆಗೋದಿಲ್ಲ. ಇವತ್ತು ವಿಚಾರ ಮಾಡ್ಲಿಕ್ಕೆ ಪುರುಸತ್ತಿಲ್ಲ. ಪುರುಸತ್ತು ಮಾಡಿಕೊಂಡು ವಿಚಾರ ಮಾಡೋಕೆ ಹೊರಟ್ರೆ ಎರಡು ಸಾಮಗ್ರಿಯು ನಮ್ಮಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಆಡಿಕೊಂಡಿರ್ತದೆ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಡಿವಿ ಗುಂಡಪ್ಪ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಜೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಸಮಯ 6:20 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಈಗ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ರೂಸ್ ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನ್ ಇತ್ಯನೇನ ಸಹ ಸಮವೇತಃ. ಶೀರ್ಷ ಸಮ್ಮೇಲನಾನಾಂ ದ್ವಿಪಕ್ಷೀಯ ಸಂಬಂಧಾನಾಂ ಚ ಅಭವದ್ ಗಹನಂ ಮಂಥನಂ. ಬೇಜಿಂಗ್ ನಗರಂ ಸಂಪ್ರಾಪ್ತಃ ಅಜಿತ ಡೋಭಾಲಃ. ಸೀಮಾ ಪ್ರಕರಣೆ 25ತಮಸ್ಯ ಉಚ್ಚಸ್ತರೀಯ ವಿಶೇಷ ಪ್ರತಿನಿಧಿ ಉಪವೇಶನಸ್ಯ ನೇತೃತ್ವಂ ಕರಿಷ್ಯತಿ. ವೈಶ್ವಿಕ ವಾಣಿಜ್ಯೆ ಭಾರತಸ್ಯ ಸುದೃಢ ಪದಕ್ಷೇಪಃ. ಅರ್ಥವ್ಯವಸ್ಥಾಯಾಃ ಪ್ರತಿನಿಧಿತ್ವಂ ಕುರ್ವದ್ಭಿಃ ರಾಷ್ಟ್ರೈಃ ಸಹ ಮುಕ್ತ ವ್ಯಾಪಾರ ಸಂಧೇಃ ವಾರ್ತಾ ಪ್ರಚಲತಿ ಇತಿ ಪಿಯೂಷ ಗೋಯಲಸ್ಯ ಉದ್ಘೋಷಣಾ. ಝಾರ್ಖಂಡ ಲೋಕಸೇವಾ ಪರೀಕ್ಷಾ ವಿವಾದಃ. ಪರೀಕ್ಷಾ ಅನಿಯಮಿತತಾನಾಂ ನಿಷ್ಪಕ್ಷ ಸಿಬಿಐ ಅನ್ವೇಷಣಾಯ ಉಚ್ಚತಮ ನ್ಯಾಯಾಲಯಸ್ಯ ಪೀಠೇನ ಕೇಂದ್ರ ಸರ್ವಕಾರತಃ ಝಾರಖಂಡ ಶಾಸನಾಚ್ಚ ಆಹೂತಂ ಪ್ರತ್ಯುತ್ತರಂ. ಅಪಿ ಚ ಕೊಲಂಬೋ ಕ್ರಿಕೆಟ್ ನಿಕಷ ಸ್ಪರ್ಧಾಯಾಃ ದ್ವಿತೀಯ ದಿವಸೆ ಶ್ರೀಲಂಕಾ ದಲಂ ವಿರುದ್ಧ ಭಾರತೇನ ಸ್ವಕೀಯ ಪ್ರಥಮ ಪರ್ಯಾಯೇ ನವ ಕ್ರೀಡಕಾನಾಂ ಹಾನೌ 3.5 ಲಕ್ಷ ಧಾವನಾಂಕಾಃ ಸಮಾಸಾದಿತಾಃ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಿಮ್ಮ ಜೊತೆಯಾಗಿ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ನಾಗಶ್ರೀ. ಮನಸ್ಸಿಗೆ ಎಷ್ಟೋ ಮುಖಗಳಿರುತ್ತೆ ಅಲ್ವಾ? ಒಮ್ಮೆ ಸಂತೋಷ, ಒಮ್ಮೆ ದುಃಖ, ಒಮ್ಮೆ ಅನುಮಾನ, ಒಮ್ಮೆ ಆಸೆ, ಒಮ್ಮೆ ಕುತೂಹಲ, ಕಾತರ, ಹೀಗೆ ನಾನಾ ಮುಖಗಳು ಮನಸ್ಸಿಗೆ. ಆದರೆ ಒಂದು ಮುಖದಿಂದ ಮತ್ತೊಂದು ಮುಖಕ್ಕೆ ಬದಲಾವಣೆ ಆಗಬೇಕಾದ್ರೆ ಎಷ್ಟು ಕಷ್ಟ. ನಾವು ಸದಾಕಾಲ ಸಂತೋಷವಾಗಿ ಇರುವಂತಹ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿರ್ತೀವಿ, ಕೇಳಿದಂತಹ ಸಹಾಯಕ್ಕೆಲ್ಲ ಎಸ್ ಅಂತ ಹೇಳುವಂತಹ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿರ್ತೀವಿ. ಯಾವತ್ತಿಗೂ ಕೂಡ ಯಾವುದನ್ನೂ ಸೋಲಂತ ಒಪ್ಕೊಳ್ಳದೆ ನಿರಂತರವಾಗಿ ಪ್ರಯತ್ನಿಸುವಂತಹ ವ್ಯಕ್ತಿ ಅಂತ ನಮ್ಮನ್ನು ನಾವೇ ಕರೆದುಕೊಂಡು ಬೀಗ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಈ ರೀತಿಯಾಗಿ ನಮಗೆ ನಾವು ಹಾಕಿಕೊಂಡಂತಹ ಒಂದು ವ್ಯಕ್ತಿತ್ವದ ಇಮೇಜ್ನ ಮುಖವಾಡ ಏನಿರುತ್ತೆ ಅದು ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ನಮಗೆ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಸದಾ ಸಂತೋಷವನ್ನೇ ನಟಿಸುವಂತಹ ನಾವು ಎಷ್ಟೋ ಸಲ ನಮಗೊಂದು ಸಾಂತ್ವನ ಬೇಕು, ನಮಗೊಂದು ಅಳುವಂತಹ ಜಾಗ ಬೇಕು, ನಮ್ಮ ಕಷ್ಟಗಳನ್ನೆಲ್ಲ ಕೂಡ ಹೇಳಿಕೊಳ್ಳಬಲ್ಲಂತಹ ಒಂದು ಸ್ನೇಹಿತರು ಬೇಕು ಅಂತ ಆಶಿಸ್ತಾ ಇರ್ತೀವಿ. ಆದರೆ ಅದನ್ನು ಹೇಳ್ಕೊಂಡ್ಬಿಟ್ರೆ ಎಲ್ಲಿ ಸಣ್ಣವರಾಗ್ತೀವೋ, ಎಲ್ಲಿ ನಮ್ಮನ್ನು ಇಷ್ಟೇನಾ ಅಂತ ಅಂದ್ಕೊಂಡ್ಬಿಡ್ತಾರೋ, ಬೇರೆಯವ್ರು ಎಲ್ಲರ ಥರನೇ ನೀನು ಅಂತ ಜಡ್ಜ್ ಮಾಡಿಬಿಡ್ತಾರೋ ಅನ್ನೋಂಥ ಭಯದಲ್ಲಿ ಅದು ಏನನ್ನು ಮಾಡದೆ ನಾವು ಹಾಕಿಕೊಂಡಂತಹ ಮುಖವಾಡವನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಆದರೆ ಒಂದೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾವು ನಾವಾಗಿಯೇ ಇರೋದಕ್ಕೆ ಮಾಡಿಕೊಳ್ಬೇಕಾದಂತಹ ಮಾರ್ಪಾಡುಗಳನ್ನು ತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ.

ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಕೆಲವೊಂದಷ್ಟು ಮಾರ್ಪಾಡುಗಳನ್ನ ಮಾಡಿಕೊಳ್ಬೇಕು ಅಂತ. ಯಾವುದರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇರುತ್ತೋ, ಯಾವುದು ನಮಗೆ ನೋವನ್ನು ಕೊಡ್ತಾ ಇರುತ್ತೋ, ಆ ಒಂದು ಸಂಬಂಧದಿಂದ ಇರಬಹುದು, ಅಭ್ಯಾಸದಿಂದ ಇರಬಹುದು, ಪರಿಪಾಠದಿಂದ ಇರಬಹುದು, ನಾವು ದೂರ ಹೋಗೋದಕ್ಕೆ, ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನಿಸೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಮತ್ತು ಆ ಪ್ರಯತ್ನಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕೂಡ ನಾವು ಅಲ್ಲಿ ಇಲ್ಲಿ ಪಡೆದುಕೊಳ್ಳಬೇಕಾಗತ್ತೆ. ಅದು ಪುಸ್ತಕಗಳಿಂದ ಇರಬಹುದು, ಸ್ನೇಹಿತರಿಂದ ಇರಬಹುದು, ಅಥವಾ ನಮ್ಮ ಆಲೋಚನೆಗಳಿಂದಲೇ ಇರಬಹುದು. ಆ ಬಗೆಯ ಒಂದು ಶಕ್ತಿಯನ್ನು ತುಂಬಿಕೊಂಡು ಇದುವರ ತನಕ ನಡೆದು ಬಂದಂತಹ ದಾರಿಗಿಂತ ಭಿನ್ನವಾಗಿ ಯೋಚಿಸೋಕೆ, ನಡೆಯೋಕೆ ಪ್ರಯತ್ನಿಸೋದ್ರಲ್ಲಿ ತಪ್ಪಿಲ್ಲ. ಯಾವತ್ತಿಗೂ ಕೂಡ ಮುಖವಾಡಗಳನ್ನು ಕಳಚಿಟ್ಟು ನಾವಷ್ಟೇ ಮಗುವಿನಷ್ಟೇ ಶುಭ್ರವಾಗಿ ಇರೋದಕ್ಕೆ ಸಾಧ್ಯ ಆದರೆ ಎಷ್ಟು ಚಂದ ಅಲ್ವಾ? ಇದು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ, ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, September 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ. ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿ ನಡೆಸಲು ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗುವುದು ಎಂದು ಘೋಷಿಸಿದ್ದಾರೆ. ಈ ಬಾರಿ 3 ದಿನಗಳ ಮುಂಚಿತವಾಗಿಯೇ ಕಲಾಪವನ್ನು ಮುಂದೂಡಲಾಗಿದೆ. ವಿಧಾನಮಂಡಲ ಅಧಿವೇಶನ ಆರಂಭವಾದಾಗಿನಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಧರಣಿ ಕೈಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಕಲಾಪ ಸುಗಮವಾಗಿ ನಡೆಯಲು ಸಾಧ್ಯವಾಗಿರಲಿಲ್ಲ. ವಿಧಾನಸಭೆಯಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಧರಣಿ ನಡೆಸಿದರು.

0: ಪಕ್ಷಗಳ ಪ್ರತಿಭಟನೆ ನಡುವೆ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ದೊರೆತಿದೆ. ಬಳಿಕ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರ ಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಮಾತನಾಡಿ, 1976 ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ ಈಗ ಎದುರಾಗಿದೆ. 240 ತಾಲೂಕುಗಳಲ್ಲಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದ್ದು 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬರ ಪೀಡಿತ ಪ್ರದೇಶಗಳಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದು ಅವರು ತಿಳಿಸಿದರು. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲಸೌಕರ್ಯ, ಬೆಡ್ಗಳು ಹಾಗೂ ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4,212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರೆ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಚುನಾವಣೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನು ASDDO ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 NRIಗಳು ಇದ್ದಾರೆ ಎಂದು ತಿಳಿಸಿದ್ದಾರೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಸೆಪ್ಟೆಂಬರ್ 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು 27 ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ERC ಇಲ್ಲವೇ AERO ಮೂಲಕ ಅಥವಾ ಆನ್ಲೈನ್ನಲ್ಲಿ ವೋಟರ್ಸ್ ECI ಪೋರ್ಟಲ್ ಮತ್ತು ECI ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡಿದೆ. ಬೆಂಗಳೂರು ನಗರದಲ್ಲಿ 56,99,000 ಮತದಾರರಿದ್ದಾರೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ್ ಪ್ರಕಟಿಸಿದ್ದು, ಜಿಲ್ಲೆಯಲ್ಲಿ ಒಟ್ಟು 14,08,000 ಮತದಾರರ ನೋಂದಣಿಯಾಗಿದೆ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 13,75,000 ಮತದಾರರು ಪಟ್ಟಿಯಲ್ಲಿ ಉಳಿದಿದ್ದು 1,67,000 ಮತದಾರರು ವಿವಿಧ ಕಾರಣಗಳಿಂದ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ KS ಲತಾಕುಮಾರಿ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 11,24,000 ಮತದಾರರಿದ್ದು ಪಟ್ಟಿಯಿಂದ 1,71,000 ಮತದಾರರನ್ನು ಕೈಬಿಡಲಾಗಿದೆ ಎಂದು ಜಿಲ್ಲಾಧಿಕಾರಿ MR ರವಿಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 16,84,000 ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16,46,000 ಮತದಾರರ ಪಟ್ಟಿಯಿಂದ ಹೊರಗುಳಿದಿರುವ 1,50,000 ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗಿದ್ದು ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ

ಸೂಚಿಸಿದೆ. ಇಂದು ನಡೆದ ಸಮಿತಿಯ 141ನೇ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಅವಧಿಯಲ್ಲಿ ಬಿಳಿಗುಂಡ್ಲುವಿನ ಹರಿವನ್ನು 9,000 ಕ್ಯುಸೆಕ್ ಮಟ್ಟದಲ್ಲಿ ಖಾತ್ರಿಪಡಿಸುವ ಜವಾಬ್ದಾರಿ ಕರ್ನಾಟಕದ ಪ್ರತಿನಿಧಿಗಳ ಮೇಲಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಎರಡೂ ರಾಜ್ಯಗಳ ವಾದವನ್ನು ಪರಿಶೀಲಿಸಿದ ಪ್ರಾಧಿಕಾರ ಅಂತಿಮವಾಗಿ 9,000 ಕ್ಯುಸೆಕ್ ನೀರು ಹರಿಸಲು ಸೂಚಿಸಿದೆ. ಈ ನಡುವೆ ಕಾವೇರಿ ನೀರು ಹಂಚಿಕೆ ಸಂಬಂಧ ತಮಿಳುನಾಡು ಸಲ್ಲಿಸಿರುವ ಅರ್ಜಿಯನ್ನು ಪರಿಶೀಲನೆ ನಡೆಸಿದ ಸುಪ್ರೀಂಕೋರ್ಟ್ ಇದೇ 31ಕ್ಕೆ ವಿಚಾರಣೆ ಮುಂದೂಡಿದೆ. ಉಭಯ ರಾಜ್ಯಗಳು ಅಂಕಿಅಂಶಗಳೊಂದಿಗೆ ಹಾಜರಾಗುವಂತೆ ಸೂಚಿಸಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳು ಇಂದು ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಗೂ ಬೆಳೆಗಳಿಗೆ ನೀರಿಲ್ಲದೆ ಸಮಸ್ಯೆ ಇರುವಾಗ ತಮಿಳುನಾಡಿಗೆ ನಿತ್ಯ ನೀರು ಬಿಡುವುದು ಎಷ್ಟು ಸರಿ ಎಂದು ಹೋರಾಟಗಾರರು ಪ್ರಶ್ನಿಸಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಹಾಗೂ ಮೇಕೆದಾಟು ಯೋಜನೆ ಶೀಘ್ರ ಪ್ರಾರಂಭಕ್ಕೆ ಒತ್ತಾಯಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಮಧ್ಯಾಹ್ನ ಕೆಆರ್ಎಸ್ ಅಣೆಕಟ್ಟಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟೆಯ ಗೇಟ್ ಹಾಗೂ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಚಾಮರಾಜನಗರದ ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗವಾಗಿದೆ. ಮರಣೋತ್ತರ ವರದಿಯಲ್ಲಿ ಮೃತ ಕುಮಾರ್ನ ಒಳ ಉಡುಪಿನಲ್ಲಿ ಹೆಡ್ ಟಾರ್ಚ್, ಬೆಂಕಿ ಪೊಟ್ಟಣ, ಬೀಡಿ ಇದ್ದಿರುವ ಬಗ್ಗೆ ಉಲ್ಲೇಖವಾಗಿದ್ದು ಈತನ ಎದೆಗೆ ಗುಂಡು ಹಾರಿಸಲಾಗಿದೆ. ಆಂತೋಣಿಸ್ವಾಮಿ ಮರಣೋತ್ತರ ವರದಿಯಲ್ಲಿ ಎದೆ ಮತ್ತು ಕುತ್ತಿಗೆ ಭಾಗಕ್ಕೆ ಗುಂಡುಗಳು ಬಿದ್ದಿದ್ದು ಈತನ ಒಳ ಉಡುಪಿನಲ್ಲಿ ಅಲ್ಯೂಮಿನಿಯಂನ 9 ಪ್ರೈಮರ್ಗಳು ಪತ್ತೆಯಾಗಿವೆ. ಪೀಟರ್ ಮರಣೋತ್ತರ ವರದಿಯಲ್ಲೂ ಎದೆ, ಕುತ್ತಿಗೆ ಹಾಗೂ ತೊಡೆ ಭಾಗಕ್ಕೆ ಗುಂಡು ಹಾರಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಪೊಲೀಸರು ತನಿಖೆ ಮುಂದುವರೆಸಿದ್ದು ಪ್ರಕರಣದ ವೇಳೆ ಸ್ಥಳದಲ್ಲಿದ್ದ 12 ಮಂದಿ ಅರಣ್ಯ ಸಿಬ್ಬಂದಿ ಹಾಗೂ ಘಟನೆಯ ಪ್ರತ್ಯಕ್ಷದರ್ಶಿ ಮತ್ತು ಆರೋಪಿಯಾಗಿರುವ ಮರಿಯಮಂಗಲದ ಮಹಿಮಾ ದಾಸ್ನ ಹೇಳಿಕೆಯನ್ನು ತನಿಖಾಧಿಕಾರಿಗಳು ಪಡೆದಿದ್ದಾರೆ. ರಾಜ್ಯದಲ್ಲಿನ ಬೌದ್ಧ ಸಮುದಾಯದ ಅಭಿವೃದ್ಧಿಗಾಗಿ ನೂತನವಾಗಿ ಘೋಷಿಸಲಾಗಿರುವ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂಪಡೆದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲೇ ಸ್ಥಾಪಿಸಬೇಕೆಂದು ಬೌದ್ಧ ಭಿಕ್ಕುಗಳ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿತು. ದೇಶದ ವಿವಿಧ ರಾಜ್ಯಗಳ ಬೌದ್ಧ ಭಿಕ್ಕುಗಳನ್ನೊಳಗೊಂಡ ನಿಯೋಗವು ರಾಜ್ಯದಲ್ಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿಯೇ ತರಬೇಕು ಎಂದು ಮನವಿ ಮಾಡಿದೆ. ಬೆಂಗಳೂರು ನಗರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸ್ವಚ್ಛಗೊಳಿಸಬೇಕಾದ ಖಾಲಿ ನಿವೇಶನಗಳನ್ನು ಗುರುತಿಸಿ ತ್ವರಿತವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ನಡೆದ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದ ವೈವಿಧ್ಯಮಯ ಬುಡಕಟ್ಟು ಸಮುದಾಯಗಳ ಭಾಷೆಗಳು, ಉಪಭಾಷೆಗಳು, ಮೌಖಿಕ ಪರಂಪರೆ, ಸಾಂಪ್ರದಾಯಿಕ ಜ್ಞಾನ ಮತ್ತು ಆಚರಣೆಗಳನ್ನು ಸಂರಕ್ಷಿಸುವುದು ಅತ್ಯಗತ್ಯ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ, ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು. ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ವಿಶಿಷ್ಟವಾದ ಹಾವಿನ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಯಾವ ಹಾವು ಅಂತ ಅಂದರೆ, ಒಂದು ವಾರದ ಮುಂಚೆ ತಾನೇ, ಕರೆಕ್ಟ್ ಲಾಸ್ಟ್ ಸೋಮವಾರ ನಾಗರ ಪಂಚಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ರಿ. ಇವತ್ತು ನಾನು ಹೇಳ್ತಿರೋ ಹಾವು ಯಾವುದು ಗೊತ್ತಾ? ಮಳೆಯ ಕಾಡಿನ ಮುಕುಟವಿಲ್ಲದ ಮಹಾರಾಜ ಯಾರಿರ್ಬೋದು ಯೋಚನೆ ಮಾಡಿ. ಇದು ಅತ್ಯಂತ ಉದ್ದದ ಹಾವು, ಮಳೆಯ ಕಾಡಿನಲ್ಲಿರುತ್ತೆ. ಯೋಚನೆ ಮಾಡ್ತಾ ಇರಿ, ಈ ಹಾಡು ಕೇಳಿ, ಅದಾದ ನಂತರ ಇದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಮಳೆಯ ಕಾಡಿನ ಮುಕುಟವಿಲ್ಲದ ಮಹಾರಾಜನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಉಮೇಶ್ ಸಿರಿಗೆರೆ ಅವರು ಹಾಗೆ ಹರೀಶ್ ಮಲ್ಲೇಶ್ವರ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಕಾಳಿಂಗ ಸರ್ಪ ಅಲ್ವಾ ಮೇಡಮ್ ಅಂತ. ಹೌದು, ಖಂಡಿತವಾಗಿಯೂ ಉತ್ತರ ಸರಿಯಾಗಿದೆ. ಇವತ್ತು ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪದ ಬಗ್ಗೆ ನಿಮಗೆ ಒಂದಷ್ಟು ವಿಶೇಷವಾದ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಹಾವು ತನ್ನ ಮೊಟ್ಟೆಗಾಗಿ ಸ್ವತಃ ಗೂಡು ಕಟ್ಟತ್ತೆ ಅಂದರೆ ನಂಬ್ತೀರಾ? ನಾವು ನೋಡ್ದಂಗೆ ಎಲ್ಲ ಹಾವುಗಳು ಯಾವುದಾದ್ರೂ ಒಂದು ಸೇಫ್ ಪ್ಲೇಸ್ ನೋಡಿಕೊಂಡು ಅಲ್ಲಿ ಮೊಟ್ಟೆ ಇಡತ್ತೆ ಅಂತ ನಾವು ಅಂದ್ಕೋತೀವಿ. ಆದರೆ ಕಾಳಿಂಗ ಸರ್ಪ ಕಿಂಗ್ ಕೋಬ್ರಾ ಇದೆ ಅಲ್ಲ, ಅದು 3 ತಿಂಗಳುಗಳ ಕಾಲ ಒಂದೇ ಒಂದು ಬೇಟೆಯನ್ನು ಆಡದೆ, ಹನಿ ನೀರನ್ನು ಕೂಡ ಕುಡಿಯದೆ ತನ್ನ ಮಕ್ಕಳಿಗಾಗಿ ಗೂಡು ಕಟ್ಟತ್ತೆ, ಹಾಗೆಯೇ ಕಾವಲು ಕಾಯತ್ತೆ. ಇನ್ನೇನು ಮಕ್ಕಳು ಆ ಒಂದು ಮೊಟ್ಟೆ ಒಡೆದು ಮರಿ ಹೊರಗಡೆ ಬರುತ್ತೆ ಅನ್ನೋಂಥ ಕ್ಷಣ ಬಂದಾಗ ಆ ಮರಿಗಳ ಮುಖವನ್ನು ಕೂಡ ನೋಡದೆ ನಿಶ್ಶಬ್ದವಾಗಿ ಅಲ್ಲಿಂದ ಹೊರಟೋಗತ್ತೆ. ಈ ನಂಬಲಾಗದ ಕಥೆಯ ನಾಯಕ ಜಗತ್ತಿನ ಅತೀ ಉದ್ದದ ವಿಷಕಾರಿ ಹಾವು ಮಳೆಯ ಕಾಡಿನ ಮುಕುಟವಿಲ್ಲದ ಮಹಾರಾಜ ಕಾಳಿಂಗ ಸರ್ಪ ಕಿಂಗ್ ಕೋಬ್ರಾ. ಯಾಕೆ ಹಾಗೆ ಮಾಡತ್ತೆ, ಯಾವಾಗ ಅದು ಗೂಡು ಕಟ್ಟತ್ತೆ, ಪ್ರತಿಯೊಂದು ವಿಷಯನೂ ಹೇಳ್ತೀನಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕಾಳಿಂಗ ಸರ್ಪದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ವಸುದೇವ ಶರ್ಮಾ ಎನ್ ವಿ ಅವರು ಹೇಳ್ತಾ ಇದ್ದಾರೆ, ಮುಕುಟವಿಲ್ಲದ ಮಹಾರಾಣಿ ಅಂತ ಹೇಳಿ ಮೇಡಮ್ ಅಂತ ಹೇಳಿ ವಾಸುದೇವ ಶರ್ಮಾ ಅವರು ಹೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗಿಯೂ. ಯಾಕಂದರೆ ಈ ಹೆಣ್ಣು ಕಾಳಿಂಗ ಸರ್ಪ ಇದೆ ಅಲ್ಲ, ಅದು ಸತತವಾಗಿ 3 ತಿಂಗಳುಗಳ ಕಾಲ ಒಂದು ಗೂಡನ್ನು, ಒಣಗಿದ ತರಗೆಲೆಯಿಂದ ಒಂದು ಗೂಡನ್ನು ಕಟ್ಟತ್ತೆ. ಆ 3 ತಿಂಗಳುಗಳ ಕಾಲ ಅದು ಸತತವಾಗಿ ಅವಿರತವಾಗಿ ದುಡಿಯತ್ತೆ. ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ಅದು ಆ ಗೂಡನ್ನು ಬಿಟ್ಟು ಎಲ್ಲಿ ಬೇರೆ ಕಡೆ ಹೋದರೆ ಆ ಗೂಡನ್ನು ಬೇರೆ ಪ್ರಾಣಿಗಳು ಬಂದು ಹಾಳು ಮಾಡುತ್ತೇನೋ ಅಂತ ಹೇಳಿ ಒಂದು ಹನಿ ನೀರನ್ನು ಕೂಡ ಕುಡಿದೆ, ಆಹಾರವನ್ನು ತ್ಯಜಿಸಿ ಉಪವಾಸದಿಂದ ಗೂಡು ಕಟ್ಟಿ ಅದರೊಳಗಡೆ ಮೊಟ್ಟೆ ಇಡಕ್ಕೆ ಶುರು ಮಾಡುತ್ತೆ. ವರ್ಷದ 3/4 ಭಾಗ ಬಿಡದೆ ಸುರಿಯೋ ಮಳೆ, ಸದಾ ಮುಸುಕಿರುವ ಮಂಜು, ಹಗಲನ್ನೇ ರಾತ್ರಿಯನ್ನಾಗಿಸುವ ದಟ್ಟವಾದ ಕಾಡು ಅಂದರೆ ಅದು ಆಗುಂಬೆ ಮಳೆಕಾಡು. ಪಶ್ಚಿಮ ಘಟ್ಟಗಳ ಈ ಹಸಿರು ಲೋಕವನ್ನು ಭಾರತದ ಚಿರಾಪುಂಜಿ ಅಂತ ಕೂಡ ನಾವು ಕರಿತೀವಿ. ಆದರೆ ಈ ಕಾಡಿನ ನಿಜವಾದ ರಹಸ್ಯ ಮಳೆ ಅಲ್ಲ, ಮಂಜು ಕೂಡ ಅಲ್ಲ, ಅದರ ನೆರಳುಗಳ ಮಧ್ಯೆ ನಿಶಬ್ದವಾಗಿ ಸಂಚರಿಸುವ ಒಬ್ಬ ಅಧಿಪತಿ ಅಥವಾ ಮಹಾರಾಣಿ ಕಾಳಿಂಗ ಸರ್ಪ. ಇದು ಆ ಒಂದು ಕಾಡಿನಲ್ಲಿ ಇದೆ ಅಂತ ಯಾರಿಗೂ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಉರುಗ ತಜ್ಞರಿಗೆ ಅದರ ವಾಸನೆಯಿಂದ ಗೊತ್ತಾಗಬಹುದೇನೋ. 5 ಮೀಟರ್ಗಿಂತಲೂ ಹೆಚ್ಚು ಉದ್ದ ಬೆಳೆಯುತ್ತೆ ಈ ಹಾವು. ಹೆಡೆಯೆತ್ತಿ ನಿಂತರೆ ಒಬ್ಬ ಮನುಷ್ಯನ ಕಣ್ಣಿಗೆ ಕಣ್ಣಿಟ್ಟು ನೋಡುವಂತಹ ಎತ್ತರಕ್ಕೆ ಅದು ನಿಂತ್ಕೊಳತ್ತಂತೆ. ಇನ್ನು ಕಾಳಿಂಗ ಸರ್ಪದ ವೈಜ್ಞಾನಿಕ ಹೆಸರು ಏನು ಅಂದರೆ ಉಪಿಯೋಪಗಸ್ ಹನ್ನ ಅಂತ. ಅಂದರೆ ಇದರ ಅರ್ಥ ಹಾವನ್ನು ತಿನ್ನೋದು. ಹೌದು, ಕಾಳಿಂಗ ಸರ್ಪದ ಪ್ರಮುಖ ಆಹಾರನೇ ಇತರ ಹಾವುಗಳು. ಅದು ವಿಷಕಾರಿ ಹಾವುಗಳಾದರೂ ಆಗಿರಬಹುದು, ವಿಷ ಇಲ್ಲದೇ ಇರುವಂಥ ಹಾವುಗಳಾದರೂ ಆಗಿರ್ಬೋದು, ಅದು ಬೇರೆ ಹಾವುಗಳನ್ನು ತಿಂದು ಬದುಕತ್ತೆ. ಇನ್ನು ಆಹಾರದ ಅಭಾವ ಅಥವಾ ಆಹಾರದ ಕೊರತೆ ಬಂದರೆ ಮಾತ್ರ ಬೇರೆ ಹುಳ ಹೊಪ್ಪಟೆ, ಹಲ್ಲಿ, ಸಣ್ಣ ಪುಟ್ಟ ಪ್ರಾಣಿಗಳನ್ನು ತಿಂದು ಬದುಕತ್ತೆ. ಆದರೆ ಅದರ ಪ್ರಮುಖ ಆಹಾರ ಬೇರೆ ಹಾವುಗಳು. ಮುಕುಟವಿಲ್ಲದ ಮಹಾರಾಣಿಯ ಬಗ್ಗೆ ಇನ್ನಷ್ಟು ಮಗದಷ್ಟು ಮಾತಾಡೋಣ. ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು 101.3 FM ರೇನ್ಬೋ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ನಾನು ನಿಮ್ಮ ಜೊತೆ ಆರ್ ಜೆ ಸ್ವಾತಿ.

ಮಳೆ ಕಾಡು ಆಗುಂಬೆಯ ಚಿರಾಪುಂಜಿಯ ಮುಕುಟವಿಲ್ಲದ ಮಹಾರಾಣಿ ಕಾಳಿಂಗ ಸರ್ಪದ ಬಗ್ಗೆ ಮಾತಾಡ್ತಾ ಇದ್ವಿ. ಮಳೆಗಾಲ ಸಮೀಪ ಆಗ್ತಾ ಇದೆ ಅನ್ನೋ ಹಾಗೇನೆ ಹೆಣ್ಣು ಕಾಳಿಂಗ ಸರ್ಪ ಏನು ಮಾಡತ್ತೆ, ಗೂಡು ನಿರ್ಮಾಣದ ಕಾರ್ಯದಲ್ಲಿ ಅದನ್ನು ತನ್ನನ್ನು ತಾನು ತೊಡಗಿಕೊಳ್ಳುತ್ತೆ. ಜಗತ್ತಿನ ನೂರಾರು ಪ್ರಭೇದಗಳ ಹಾವುಗಳಲ್ಲಿ ತನ್ನ ಮೊಟ್ಟೆಗಳಿಗಾಗಿ ಸ್ವತಃ ಗೂಡು ಕಟ್ಟೋ ಏಕೈಕ ಹಾವು ಅಂದರೆ ಅದು ಕಾಳಿಂಗ ಸರ್ಪ ಮಾತ್ರ. ವನ್ಯಜೀವಿ ಸಂಶೋಧಕರಾದ ಡಾಕ್ಟರ್ ಗೌರಿಶಂಕರ್ ಅವರ ಪ್ರಕಾರ ಇದು ಸರೀಸೃಪಗಳ ಜಗತ್ತಿನಲ್ಲೇ ಅತ್ಯಂತ ವಿಶಿಷ್ಟ ತಾಯ್ತನದ ಉದಾಹರಣೆಗಳಲ್ಲಿ ಒಂದು ಅಂತ ಹೇಳ್ತಾರೆ. ನಾವನ್ಕೋತೀವಿ ಬರೀ ಮನುಷ್ಯರಿಗೆ ಮಾತ್ರ ಆ ಒಂದು ವ್ಯಾಮೋಹ ಪ್ರೀತಿ ಅಂತ, ಇಲ್ಲ, ಪ್ರಾಣಿಗಳಲ್ಲೂ ಅದರಲ್ಲೂ ವಿಷಜಂತುವಾದ ಹಾವಿನಲ್ಲೂ ಕೂಡ ಆ ತಾಯ್ತನದ ಪ್ರೀತಿ ವ್ಯಾಮೋಹ ಎಲ್ಲ ಇರುತ್ತೆ. ಅದು ಅದಕ್ಕೆ ಕೈಕಾಲಿಲ್ಲ ಅಂದರೂ ಕೂಡ ತನ್ನ ದೇಹವನ್ನೇ ಉಪಕರಣಗಳನ್ನಾಗಿ ಬಳಸಿಕೊಂಡು ಒಣಗಿದ ಎಲೆ ಕಡ್ಡಿ ಸೇರಿಸಿ ಸುಮಾರು 3 ಅಡಿ ಎತ್ತರದ ಗೂಡು ನಿರ್ಮಿಸುತ್ತಂತೆ. ಇನ್ನು ಗೂಡು ಸಿದ್ಧವಾದ ನಂತರ ಅದು ಸುಮಾರು 20-40 ಮೊಟ್ಟೆಗಳನ್ನು ಅದರಲ್ಲಿ ಇಡತ್ತಂತೆ. ಆ ಮೊಟ್ಟೆ ಒಡೆದು ಮರಿ ಹೊರಗಡೆ ಬರಬೇಕು ಅಂದರೆ ಅದು 28°C ಉಷ್ಣಾಂಶ ಆ ಒಂದು ಗೂಡೊಳಗಡೆ ಇರಬೇಕಂತೆ. ಇನ್ನು ಮೊಟ್ಟೆ ಒಡೆಯೋದಕ್ಕೆ ಶುರುವಾಯಿತು ಅನ್ನೋಷ್ಟೊತ್ತಿಗೆ ಅದು ಆ ಒಂದು ಗೂಡನ್ನು ಬಿಟ್ಟು ಹೊರಟೋಗ್ಬಿಡತ್ತಂತೆ. ತನ್ನ ಮರಿಗಳನ್ನು ಕೂಡ ಅದು ನೋಡಲ್ಲ, ಪ್ರೀತಿ ಮಾಡಲ್ಲ. ಯಾಕೆ ಅಂದರೆ ಅದು 3 ತಿಂಗಳಿಂದ ಆಹಾರ ಇಲ್ಲದೆ ಇರುತ್ತೆ, ಒಂದು ತೊಟ್ಟು ನೀರು ಕೂಡ ಕುಡಿತಾ ಇರಲ್ಲ. ಎಲ್ಲಿ ಸಹಜವಾಗಿ ಆ ಹಸಿವಿಗೆ ತನ್ನ ಮರಿಯನ್ನೇ ನಾನು ತಿನ್ಬಿಡ್ತೀನೇನೋ ಅನ್ನೋ ಒಂದು ಭಯದಿಂದ ಇನ್ನೇನು ಮೊಟ್ಟೆ ಒಡೆಯುತ್ತೆ ಅನ್ನುವಾಗ ಅದು ಬಿಟ್ಟು ಹೊರಟೋಗ್ಬಿಡತ್ತಂತೆ. ನೋಡಿ ಎಷ್ಟು ಆ ಒಂದು ತಾಯಿಯ ಪ್ರೀತಿ ಮಮತೆ. ನಾವು ಅಂತೀವಿ ಪ್ರಾಣಿಗಳು ವಿಷಜಂತುಗಳು ಅಂತ, ಆದರೆ ತಾಯಿ ತಾಯಿನೇ ಅಲ್ವಾ? ಇನ್ನು ಕಾಳಿಂಗ ಸರ್ಪದ ಮರಿ ಇದೆ ಅಲ್ಲ, ಅದು ಹುಟ್ಟುವಾಗಲೇ 55 cm ಉದ್ದ ಇರತ್ತಂತೆ. ಮತ್ತೆ ವಯಸ್ಕ ಹಾವಿನಷ್ಟೇ ಪ್ರಬಲ ಪ್ರಮಾಣದ ವಿಷ ಆ ಒಂದು ಮರಿ ಕೂಡ ಹೊಂದಿರತ್ತಂತೆ. ಮತ್ತಷ್ಟು ಮಗದಷ್ಟು ಇದರ ಬಗ್ಗೆ ಮಾಹಿತಿ ಮಾತುಕತೆ ಮುಂದುವರಿಯುತ್ತೆ. ಟ್ಯೂನ್ ಮಾಡಿ ಕೇಳ್ತಾರೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ.

ಮಳೆಯ ಕಾಡಿನ ಮಹಾರಾಣಿ, ಮುಕುಟವಿಲ್ಲದ ಮಹಾರಾಣಿ ಕಾಳಿಂಗ ಸರ್ಪದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದೆ. ಇನ್ನು ಈ ಕಾಳಿಂಗ ಸರ್ಪ ಭಯಾನಕ ಹಾಗೂ ಅಪಾಯಕಾರಿ ಹಾವಾಗಿದ್ದರೂ ಕೂಡ ಇದರ ವಿಷ ಅತ್ಯಂತ ಪ್ರಪಂಚದಲ್ಲೇ ತುಂಬ ಅತಿಯಾದ ವಿಷಕಾರಿಯಾದ ವಿಷ ಇದ್ರೂ ಕೂಡ ಇದು ನಾಚಿಕೆ ಸ್ವಭಾವ ಮತ್ತು ಏಕಾಂಗಿತನ ಬಯಸೋ ಪ್ರಾಣಿಯಂತೆ. ಮನುಷ್ಯರೊಂದಿಗೆ ಮುಖಾಮುಖಿಯಾಗುವುದನ್ನು ಸಾಧ್ಯವಾದಷ್ಟು ತಪ್ಪಿಸ್ಕೊಳ್ಳೋದಕ್ಕೆ ಯತ್ನಿಸುತ್ತಂತೆ. ಇನ್ನು ಗೂಡಿನ ವಿಷಯ ಅಂತ ಬಂತು ಅಂತ ಅಂದರೆ, ಹಗಲು ರಾತ್ರಿ ಮಳೆ ಚಳಿ ಅಂದೆ ಆ ತಾಯಿ ಆ ಗೂಡನ್ನು ಕಾಯತ್ತಂತೆ. ಅದರ ದೇಹದ ಶಕ್ತಿ ಕುಗ್ಗಿದ್ರೂ ಕೂಡ ಅದು ಅಲ್ಲಿಂದ ಕದಲೋದಿಲ್ಲ ಅಂತೆ. ಮರಿ ಹೊರಬರೋ ಮುನ್ನನೇ ಆ ತಾಯಿ ನಿಶಬ್ದವಾಗಿ ತನ್ನ ಕರ್ತವ್ಯ ಮುಗೀತು ಅಂತ ಹೇಳಿ ಕಾಡಿನ ಆಳದಲ್ಲಿ ಮರೆಯಾಗತ್ತೆ. ಆದರೆ ಇವತ್ತಿನ ಒಂದು ವಿಷಾದದ ವಿಷಯ ಏನು ಗೊತ್ತಾ? ಈ ಮುಕುಟವಿಲ್ಲದ ಮಹಾರಾಣಿ ಹೊಸ ಅಪಾಯಗಳನ್ನು ಎದುರಿಸ್ತಾ ಇದೆ. ಕಾಡುಗಳು ಕಮ್ಮಿ ಆಗ್ತಾ ಇದೆ. ಎಷ್ಟೋ ಕಾಳಿಂಗ ಸರ್ಪಗಳು ವಾಹನಗಳ ಅಡಿಗೆ ಸಿಲುಕಿ ಜೀವ ಕಳೆದುಕೊಳ್ತಾ ಇದೆ. ಕಾಳಿಂಗ ಸರ್ಪದ ನಷ್ಟ ಏನಿದೆ ಅಲ್ಲ, ಅದು ಇಡೀ ಮಳೆಯ ಕಾಡಿನ ಸಮತೋಲನಕ್ಕೆ ಉಂಟಾಗುವ ಒಂದು ಅಡ್ಡಿ, ಗಾಯ, ತೊಂದರೆ ಅಂತ ಹೇಳ್ಬೋದು. ನಾವು ವನ್ಯಜೀವಿಗಳನ್ನು ಬದುಕೋದಕ್ಕೆ ಬಿಟ್ಟರೆ ಅವು ನಮ್ಮ ಪ್ರಕೃತಿಯನ್ನು ಸಮತೋಲನವನ್ನಾಗಿ ಇಡೋದ್ರಲ್ಲಿ ಮಹತ್ತರವಾದ ಪಾತ್ರ ನಿರ್ವಹಿಸುತ್ತೆ. ಇದು ಬರೀ ಕಾಳಿಂಗ ಸರ್ಪಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ವನ್ಯಜೀವಿಗಳಿಗೂ ಇದು ಅನ್ವಯಿಸುತ್ತೆ. ಯಾಕಂದರೆ ಅವು ಬದುಕೋದೆ ಕಾಡಿನಲ್ಲಿ, ಅದರಲ್ಲೂ ಕಾಳಿಂಗ ಸರ್ಪಕ್ಕೆ ಮಳೆ ಕಾಡು ಬೇಕು. ಅದಕ್ಕೆ ದಟ್ಟವಾದ ಶೀತ ಅಂಶ ಇರುವಂತಹ ಜಾಗ ಬೇಕು. ಅಲ್ಲಿ ಮಾತ್ರ ಅದು ಆರಾಮ್ಸೆ ಅದಕ್ಕೆ ಬದುಕೋದಕ್ಕೆ ಸಾಧ್ಯ ಆಗತ್ತೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ, ಯಾರ್ಯಾರು ಏನೇನು ಕಳಿಸಿದ್ದೀರಾ ನೋಡೋದಾದರೆ, ನಾಗೇಂದ್ರ ತಾವರಕೆರೆ ಕುಣಿಗಲ್ ತಾಲೂಕಿನಿಂದ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಿದೆ ಅಂತಿದ್ದಾರೆ. ಹಾಗೆಯೇ ಕಿಶನ್ ರೋಷನ್ ಶೋಭಾರಾಣಿಯವರು ಹನುಮಂತೇಗೌಡ ಹಡ್ಲಿ ತಾಲೂಕು ಮಳವಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಅದ್ಭುತವಾದ ಸಂದೇಶ ಕೊಡ್ತಿದ್ದೀರಾ ಮೇಡಮ್. ನಮಗಂತೂ ಗೊತ್ತೇ ಇರಲಿಲ್ಲ, ವಿಶ್ವ ಜಂತುವಾದ ಕಾಳಿಂಗ ಸರ್ಪ ತನ್ನದೇ ಜಾತಿಯ ಹಾವುಗಳನ್ನು ತಿಂದು

ಬದುಕತ್ತೆ ಅಂತ, ತನ್ನ ಮರಿಗಳನ್ನ ತನ್ನಿಂದಲೇ ಸಾಯಬಾರ್ದು ಅಂತ ಹೇಳಿ ಗೂಡು ಬಿಟ್ಟು ಹೋಗತ್ತೆ ಅಂತ, ಹೀಗೆ ವಿಚಿತ್ರವಾದ ವಿಶೇಷ ವಿಷಯಗಳು ಕೇಳಿ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಸಮಯ 7:27 ಹಾಗೆ ಹೋಯಿತು. ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಬಂದಾಯಿತು. ಬರೀ ಕಾಳಿಂಗ ಸರ್ಪ ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಗೂ ಈ ಭೂಮಿಯ ಮೇಲೆ ಬದುಕೋದಕ್ಕೆ ಹಕ್ಕಿದೆ. ಹಾಗಾಗಿ ನಾವು ಬದುಕೋಣ, ಅವುಗಳನ್ನು ಬದುಕೋದಕ್ಕೆ ಬಿಡೋಣ. ಆದಷ್ಟು ವನ್ಯ ಜೀವಿಗಳನ್ನು ರಕ್ಷಿಸೋಣ, ಕಾಡನ್ನು ಉಳಿಸೋಣ, ನಾಡನ್ನು ಬೆಳೆಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಮಾಹಿತಿ ಹಾಡು ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 7:35 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಬಹುದು ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 9 ವಿಕೆಟ್ಗೆ 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿದ್ದಾರೆ. ಈ ಸಭೆಯು ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ ಮತ್ತು ಮುಂಬರುವ ಉನ್ನತ ಮಟ್ಟದ ಶೃಂಗಸಭೆಗಳ ಮೇಲೆ ಕೇಂದ್ರೀಕರಿಸಿದೆ. ಸಭೆಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಭಾರತ ರಷ್ಯಾ ಪಾಲುದಾರಿಕೆಯಲ್ಲಿ ವಿಶೇಷವಾಗಿ ಆರ್ಥಿಕ ಸಹಕಾರ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಬಲವಾದ ಮತ್ತು ಬೆಳೆಯುತ್ತಿರುವ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಅಂತರ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶವನ್ನು ಡಾ ಎಸ್ ಜೈಶಂಕರ್ ಅವರು ಸಕಾರಾತ್ಮಕವೆಂದು ಬಣ್ಣಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವರು ರಷ್ಯಾದ ಮೊದಲ ಉಪ ಪ್ರಧಾನಮಂತ್ರಿ ಡೆನಿಸ್ ಮಾಂಟುರೋವ್ ಅವರೊಂದಿಗೆ ಮಾಸ್ಕೋದಲ್ಲಿ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರ ಕುರಿತ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಭಾರತವು ಕನಿಷ್ಠ 8-9 ದೇಶಗಳ ಗುಂಪುಗಳು ಹಾಗೂ ಪ್ರತ್ಯೇಕ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದು, ಇವು ಒಟ್ಟಾರೆ ಹೆಚ್ಚುವರಿಯಾಗಿ 15 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯನ್ನು ಹೊಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಭಾರತದ ಮುಕ್ತ ವ್ಯಾಪಾರ ಒಪ್ಪಂದಗಳು ಅಂತಿಮವಾಗಿ ಜಾಗತಿಕ ವ್ಯಾಪಾರದ ಸುಮಾರು 75%ರಷ್ಟು ಭಾಗವನ್ನು ಒಳಗೊಳ್ಳಲಿದ್ದು, ಜಾಗತಿಕ ಮೌಲ್ಯ ಸರಪಳಿಯಲ್ಲಿ ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ರೂಪಿಸಲು ನೆರವಾಗಲಿದೆ ಎಂದು ಅವರು ಹೇಳಿದರು. ಭಾರತವು ದೊಡ್ಡ ದೇಶೀಯ ಮಾರುಕಟ್ಟೆಯನ್ನು ಹೊಂದಿದ್ದು, ಕಳೆದ 4 ವರ್ಷಗಳಲ್ಲಿ 9 ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಒಪ್ಪಂದಗಳು ಒಟ್ಟಾರೆ 60 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿ ಹೊಂದಿರುವ ಆರ್ಥಿಕತೆಗಳು

0: ಹಾಗೂ 38 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಒಳಗೊಂಡಿವೆ. ಈ ಮೂಲಕ ಜಗತ್ತಿಗೆ ತನ್ನ ಬಾಗಿಲುಗಳನ್ನು ತೆರೆದಿದೆ ಎಂದು ಭಾರತ ಮತ್ತು ಜಪಾನ್ನ ಉದ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್, ಕೊರಿಯಾ ಸೇರಿದಂತೆ ವಿವಿಧ ರಾಷ್ಟ್ರಗಳು ಹಾಗೂ ಆಸಿಯಾನ್ ಪ್ರದೇಶದೊಂದಿಗೆ ಈ ಹಿಂದೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದಗಳು ಹೆಚ್ಚುವರಿಯಾಗಿ 10 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯ ಆರ್ಥಿಕತೆಯೊಂದಿಗೆ ವ್ಯಾಪಾರ ಅವಕಾಶಗಳನ್ನು ಭಾರತಕ್ಕೆ ತೆರೆದಿದೆ ಎಂದು ಅವರು ತಿಳಿಸಿದರು. ಭಾರತ ಮತ್ತು ಜಪಾನ್ ನಡುವಿನ ಹೆಚ್ಚುತ್ತಿರುವ ಆರ್ಥಿಕ ಬಾಂಧವ್ಯವು ಉಭಯ ದೇಶಗಳ ನಡುವೆ ಸಮತೋಲಿತ ವ್ಯಾಪಾರಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಪಿಯೂಷ್ ಗೋಯಲ್ ಹೇಳಿದರು. ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 200 ಹೆಚ್ಚು ಪ್ರತಿನಿಧಿಗಳನ್ನೊಳಗೊಂಡ ಬೃಹತ್ ಉದ್ಯಮ ನಿಯೋಗದ ನೇತೃತ್ವವನ್ನು ಸಚಿವ ಪಿಯೂಷ್ ಗೋಯಲ್ ವಹಿಸಿದ್ದಾರೆ. ಗಡಿ ವಿಷಯದ ಕುರಿತು ಭಾರತ ಮತ್ತು ಚೀನಾ ನಡುವಿನ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆ ನಾಳೆ ಚೀನಾದಲ್ಲಿ ನಡೆಯಲಿದೆ. ಈ ಮಾತುಕತೆಯಲ್ಲಿ ಭಾಗವಹಿಸಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಚೀನಾದ ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಗೊತ್ತುಪಡಿಸಿದ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದನ್ನು 3,400 ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತಾರವಾದ ಭಾರತ ಚೀನಾ ಗಡಿಯ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003 ಸ್ಥಾಪಿಸಲಾಯಿತು. ಅವರು ಗಡಿ ಸಮಸ್ಯೆಯ ಜೊತೆಗೆ ಇತರ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಆಳವಾದ ಚರ್ಚೆ ನಡೆಸಲಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ರಂಗದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ತನ್ನ ಯಶಸ್ವಿ 10 ಪೂರೈಸಿದೆ. 2016 ಆಗಸ್ಟ್ 25ರಂದು ಚಾಲನೆ ಪಡೆದ ಯುಪಿಐ ದೇಶದ ಡಿಜಿಟಲ್ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಹೊರಹೊಮ್ಮಿದ್ದು, ಕಳೆದ 1 ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಬೃಹತ್ ಏರಿಕೆ ಕಂಡಿದೆ. ಸದ್ಯ ಯುಪಿಐ ಜಾಗತಿಕ ಮಟ್ಟದಲ್ಲೂ ತನ್ನ ಛಾಪು ಮೂಡಿಸಿದ್ದು, ಯುಎಇ, ಫ್ರಾನ್ಸ್, ಭೂತಾನ್, ಶ್ರೀಲಂಕಾ, ನೇಪಾಳ, ಸಿಂಗಾಪುರ, ಮಾರಿಷಸ್, ಕತಾರ್, ಕಾಂಬೋಡಿಯಾ, ಗ್ರೀಸ್ ಮತ್ತು ಮಾಲ್ಡೀವ್ಸ್ ಸೇರಿದಂತೆ 11 ದೇಶಗಳಲ್ಲಿ ತನ್ನ ಸೇವೆ ವಿಸ್ತರಿಸಿದೆ. ಅಂತಾರಾಷ್ಟೀಯ ಹಣಕಾಸು ನಿಧಿ ಯುಪಿಐಯನ್ನು ವಿಶ್ವದ ಅತಿದೊಡ್ಡ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆ ಎಂದು ಗುರುತಿಸಿದ್ದು, ಜಾಗತಿಕ ಮಟ್ಟದ ಒಟ್ಟು ರಿಯಲ್ ಟೈಮ್ ಪಾವತಿ ವಹಿವಾಟುಗಳಲ್ಲಿ 49% ಪಾಲು ಭಾರತದ ಯುಪಿಐ ಒಂದರದ್ದೇ ಆಗಿದೆ. ಜಾರ್ಖಂಡ್ ಸಂಯುಕ್ತ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ಸಿಬಿಐನಿಂದ ಸ್ವತಂತ್ರ ಹಾಗೂ ಕಾಲಮಿತಿಯೊಳಗೆ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಲ್ಮಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕೇಂದ್ರ ಸರ್ಕಾರ, ಜಾರ್ಖಂಡ್ ಸರ್ಕಾರ, ಜಾರ್ಖಂಡ್ ಲೋಕಸೇವಾ ಆಯೋಗ ಸೇರಿದಂತೆ ಇತರರಿಂದ ಪ್ರತಿಕ್ರಿಯೆ ಕೋರಿದೆ. ಸಾರ್ವಜನಿಕ ಅಧಿಕಾರಿಗಳು ಮತ್ತು ಪರೀಕ್ಷಾ ಸಂಸ್ಥೆಗಳ ಪಾತ್ರದ ಕುರಿತು ನಿಷ್ಪಕ್ಷಪಾತ ತನಿಖೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ತನಿಖೆಯನ್ನು ರಾಜ್ಯ ಸರ್ಕಾರದಿಂದ ಸಿಬಿಐಗೆ ವರ್ಗಾಯಿಸುವಂತೆ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ. ಈಗಾಗಲೇ ಜಾರ್ಖಂಡ್ ಹೈಕೋರ್ಟ್ ಜೆಪಿಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತಡೆಯಾಜ್ಞೆ ನೀಡಿದ್ದು, ಸೆಪ್ಟೆಂಬರ್ 15ರೊಳಗೆ ತನ್ನ ಪ್ರತಿಕ್ರಿಯೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾನವೀಯತೆ ಮೊದಲು ಎಂಬ ತತ್ವದ ಆಧಾರದ ಮೇಲೆ ಜನಕೇಂದ್ರಿತ ದೃಷ್ಟಿಕೋನದಿಂದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮುನ್ನಡೆಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಹಾಗೂ ಬ್ರಿಕ್ಸ್ ಶೆರ್ಪಾ ಸುಧಾಕರ್ ದಲೇಲಾ ಹೇಳಿದ್ದಾರೆ. ಲಕ್ನೋದಲ್ಲಿ ನಡೆದ 18ನೇ ಬ್ರಿಕ್ಸ್ ಶೈಕ್ಷಣಿಕ ವೇದಿಕೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಇದರಡಿಯಲ್ಲಿ ದೇಶದ ಸುಮಾರು 30 ನಗರಗಳಲ್ಲಿ ಇದುವರೆಗೆ 400 ಹೆಚ್ಚು ಸಭೆಗಳನ್ನು ಆಯೋಜಿಸಲಾಗಿದೆ ಎಂದು ಸುಧಾಕರ್ ದಲೇಲಾ ತಿಳಿಸಿದ್ದಾರೆ. ರಾಷ್ಟೀಯ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 5ರಂದು ನವದೆಹಲಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆ

0: ಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಹಾಗೂ ಬೋಧಕ ಸಿಬ್ಬಂದಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೋಧನೆ, ಸಂಶೋಧನೆ, ನಾವೀನ್ಯತೆ, ಸಮುದಾಯ ಸಂಪರ್ಕ ಹಾಗೂ ಬೋಧಕ ಸಿಬ್ಬಂದಿ ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 2026 ಪ್ರಶಸ್ತಿಗೆ ರಾಷ್ಟ್ರ ಪ್ರಶಸ್ತಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿತ್ತು. ಭೂಮಿ ಪುನಶ್ಚೇತನ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ವೈವಿಧ್ಯಮಯ, ಸಮರ್ಪಕ, ಊಹಿಸಬಹುದಾದ ಹಾಗೂ ನಿರಂತರ ಅಂತಾರಾಷ್ಟ್ರೀಯ ಹಣಕಾಸು ನೆರವು ಒದಗಿಸುವಂತೆ ಭಾರತ ಕರೆ ನೀಡಿದೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಪಕ್ಷಗಳ ಸಮ್ಮೇಳನದ ಅಂಗವಾಗಿ ನಡೆದ ಆರೋಗ್ಯಕರ ಭೂಮಿ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ನವೀನ ಹಣಕಾಸು ವ್ಯವಸ್ಥೆಗಳು ಕುರಿತ ಉನ್ನತ ಮಟ್ಟದ ಸಂವಾದದಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ಈ ವಿಷಯ ತಿಳಿಸಿದ್ದಾರೆ. ಭೂಮಿ ಪುನಶ್ಚೇತನವು ವೆಚ್ಚವಲ್ಲ, ಬದಲಿಗೆ ಆಹಾರ, ನೀರು, ಜೀವ ವೈವಿಧ್ಯತೆ, ಜೀವನೋಪಾಯ ಹಾಗೂ ದೀರ್ಘಕಾಲೀನ ಸ್ಥಿತಿಸ್ಥಾಪಕತ್ವದ ಮೇಲಿನ ಹೂಡಿಕೆಯಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆ ಪಿಎಂ ಎಫ್ಎಂಇಯಿಂದ ಇದುವರೆಗೆ 2 ಲಕ್ಷಕ್ಕೂ ಹೆಚ್ಚು ವೈಯಕ್ತಿಕ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನವಾದ ಇಂದು ಭಾರತ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದೆ. ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ದಿನದಾಟದ ಅಂತ್ಯಕ್ಕೆ 2 ವಿಕೆಟ್ನಷ್ಟಕ್ಕೆ 8 ರನ್ ಗಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು ಶೇಕಡ 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 9 ವಿಕೆಟ್ಗೆ 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BL.

0: ಮ್ಯಾಜಿಕಲಿ ಯುವರ್ಸ್ ಮ್ಯೂಸಿಕಲಿ ಯುವರ್ಸ್ ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾವನವೆಲ್ಲು. ಸಮಯ 7:46. ಈಗ ಕೇಳಿ ಪ್ರೀತಿಯ ಕಾರ್ಯಕ್ರಮ ಒಲವಿನ ಆಲಾಪ.
1: ನಮಸ್ಕಾರ ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಒಲವಿನ ಆಲಾಪಕ್ಕೆ ಆತ್ಮೀಯ ಸ್ವಾಗತ. ನಾನು ಆರ್ಜಿ ಪ್ರಿಯಾಂಕಾ ಸೋನರ್. ಇಂದಿನ ವಿಷಯ ಬಹಳ ವಿಶೇಷವಾಗಿದೆ ಸ್ನೇಹಿತರೆ. ಅದೇನಪ್ಪ ಅಂತಿದ್ದೀರಾ? ಅದೇ ಪ್ರೀತಿ. ಸ್ನೇಹಿತರೆ, ಪ್ರೀತಿ ಅನ್ನೋದು ಜಗತ್ತಿನ ಅತ್ಯಂತ ಸುಂದರವಾದಂತಹ ಭಾವನೆ. ಹಣದಿಂದ ಅದನ್ನ ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಹಾಗಂತ ನಾವು ಅದನ್ನ ಬಲವಂತವಾಗಿ ಪಡೆಯೋದಕ್ಕೂ ಸಾಧ್ಯವಿಲ್ಲ. ಅದು ಮನಸ್ಸಿನಿಂದ ಮನಸ್ಸಿಗೆ ನಡೆಯುವಂತಹ ಒಂದು ಸುಂದರ ಪಯಣ. ಆದ್ರೆ ಈ ಪ್ರೀತಿ ಯಾವಾಗ ಹುಟ್ಟುತ್ತೆ? ಕೆಲವರು ಹೇಳ್ತಾರೆ ವರ್ಷಗಳ ಪರಿಚಯದ ನಂತರ ಪ್ರೀತಿ ಬರುತ್ತೆ ಅಂತ, ಮತ್ತೆ ಕೆಲವರು ಹೇಳ್ತಾರೆ ಒಂದು ನೋಟ ಸಾಕು ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಒಂದೇ, ಇಷ್ಟೊಂದು ಆಳವಾದ ಭಾವನೆ ಒಂದು ನೋಟದಲ್ಲೇ ಹುಟ್ಟಬಹುದಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ಪ್ರಶ್ನೆಗೆ

ಉತ್ತರ ಹುಡುಕೋಣ. ಮೊದಲ ನೋಟದಲ್ಲೇ ಪ್ರೀತಿಯಾಗತ್ತಾ ಅಥವಾ ಜಸ್ಟ್ ಆಕರ್ಷಣೀಯ? ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಸೊಗಸಾದ ಹಾಡುಗಳು.

ಸ್ನೇಹಿತರೆ, ಹಾಗಿದ್ರೆ ಈ ಮೊದಲ ನೋಟ ಅನ್ನೋದೇನು? ಆ ಒಂದು ಕ್ಷಣ ಏನಾಗುತ್ತೆ? ನೀವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಅಲ್ಲಿ ನೂರಾರು ಜನ ಬಂದಿರ್ತಾರೆ. ಆ ನೂರಾರು ಜನರ ನಡುವೆ ಒಬ್ಬ ವ್ಯಕ್ತಿ, ಅವನು ಅಥವಾ ಅವಳು ಮಾತ್ರ ನಿಮ್ಮ ಗಮನ ಸೆಳೀತಾರೆ. ಅದು ಯಾಕೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಮನೆಗೆ ಬಂದ ಮೇಲೂ ಅವರ ಮುಖ ನಿಮಗೆ ನೆನಪಾಗುತ್ತೆ, ಅವರ ಕಣ್ಣು ಹಾಗೆ ಅವರ ಸ್ಟೈಲ್ ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ಇದು ಪ್ರೀತಿಯ ಆರಂಭವ ಅಥವಾ ನಮ್ಮ ಮನಸ್ಸಿನ ಒಂದು ಭಾವನೆಯ? ಇತಿಹಾಸದಲ್ಲಿ ಹಾಗೆ ಸಾಹಿತ್ಯದಲ್ಲಿ ಸಿನಿಮಾಗಳಲ್ಲಿ ಮೊದಲ ನೋಟದಲ್ಲೇ ಪ್ರೀತಿಯ ಅನೇಕ ಕಥೆಗಳಿವೆ. ನಾವು ನೀವು ಕೇಳಿದೀವಿ. ಕೆಲವರು ಬಸ್ನಲ್ಲಿ ನೋಡಿದಂತಹ ವ್ಯಕ್ತಿಯನ್ನ, ಹಾಗೆ ಕಾಲೇಜ್ನಲ್ಲಿ ನೋಡಿದಂತಹ ವ್ಯಕ್ತಿಗಳನ್ನೇ ತಮ್ಮ ಜೀವನ ಸಂಗಾತಿಯನ್ನಾಗಿ ಕಂಡಿದ್ದಾರೆ. ನಿಮ್ಮ ಜೀವನದಲ್ಲೂ ಹೀಗೆ ಆಗಿದೆಯಾ? ಈ ಹಾಡುಗಳನ್ನ ಕೇಳ್ತಾ ಆ ಸುಂದರ ಕ್ಷಣಗಳನ್ನ ಮೆಲುಕು ಹಾಕಿ ಬನ್ನಿ.

ಜೀವನದ ಮೊದಲ ಮಳೆ ಇದ್ದ ಹಾಗೆ. ಮೊದಲ ಬಾರಿ ಹೃದಯದ ಬಡಿತದ ಅನುಭವವಾಗುತ್ತೆ. ಹಾಗೆ ಮೊದಲ ಬಾರಿ ಯಾರೋ ಮೆಸೇಜ್ಗಾಗಿ ಕಾಯುವಂತಹದ್ದು, ಹಾಗೆ ಮೊದಲ ಬಾರಿ ಯಾರನ್ನೋ ನೋಡೋದಕ್ಕೆ ಕಾರಣ ಹುಡುಕೋದು, ಇವೇ ಮೊದಲ ಪ್ರೀತಿಯ ವಿಶೇಷ. ನಾವು ಪ್ರೀತಿಯಲ್ಲಿ ಬಿದ್ದಾಗ ಯಾರ್ಯಾರೋ ನಮಗೆ ಸಲಹೆ ಕೊಡ್ತಾರೆ, ಅವನು ಅಥವಾ ಅವಳು ಸರಿಯಿಲ್ಲ, ಅವನ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನೋಡು. ಆದ್ರೆ ಹೃದಯ ಕೇಳಬೇಕಲ್ಲ, ಹೃದಯ ಯಾರ ಮಾತನ್ನು ಕೇಳಲ್ಲ. ಯಾಕೆಗೆ ಸ್ನೇಹಿತರೆ, ನನಗಂತೂ ಗೊತ್ತಿಲ್ಲ, ನಿಮಗೆ? ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಬ್ಯೂಟಿಫುಲ್ ಹಾಡುಗಳು, ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ವಿಜ್ಞಾನ ಮತ್ತು ಪ್ರೀತಿ ಏನ್ ಹೇಳುತ್ತೆ ಗೊತ್ತಾ? ಮನೋವಿಜ್ಞಾನಿಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಬಗ್ಗೆ ಮೊದಲ ಅಭಿಪ್ರಾಯ ರೂಪಿಸಿಕೊಳ್ಳೋದಕ್ಕೆ ಕೆಲವೇ ಕೆಲವು ಸೆಕೆಂಡ್ಗಳು ಸಾಕಂತೆ. ಅವರ ಮುಖ, ದೇಹ ಭಾಷೆ ಹಾಗೆ ಆತ್ಮವಿಶ್ವಾಸ ನಮ್ಮನ್ನ ಸೆಳೆಯಬಹುದು. ಆದರೆ ಅದು ನಿಜವಾದ ಪ್ರೀತಿಯಲ್ಲ, ಅದು ಆರಂಭ ಮಾತ್ರ. ಯಾಕಂದ್ರೆ ಪ್ರೀತಿಗೆ ಕೇವಲ ಕಣ್ಣು ಸಾಕಾಗುವುದಿಲ್ಲ, ಹೃದಯವೂ ಬೇಕು ಅಲ್ವಾ? ಸ್ನೇಹಿತರೆ, ಈಗ ನಿಮ್ಮ ಸರದಿ. ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಅವಕಾಶ ಸಿಕ್ಕರೆ ಮೊದಲು ನೋಟದಲ್ಲೇ ಇಷ್ಟವಾದಂತಹ ವ್ಯಕ್ತಿಗೆ ನಿಮ್ಮ ಮನಸ್ಸಿನ ಮಾತನ್ನ ಹೇಳ್ತೀರಾ?

ಸ್ನೇಹಿತರೆ, ಪ್ರೀತಿ ಆಗೋದು ಸುಲಭ, ಆದರೆ ಅದನ್ನ ಉಳಿಸಿಕೊಳ್ಳೋದು ತುಂಬಾ ಕಷ್ಟ. ಮೊದಲ ನೋಟದಲ್ಲೇ ಪ್ರೀತಿಯಾದಂತ ಹಲವರು ಮದುವೆ ಆಗಿದ್ದಾರೆ. ಅದೇ ರೀತಿ ಹಲವರ ಕಥೆ ಅರ್ಧದಲ್ಲೇ ನಿಂತು ಹೋಗಿದೆ. ಯಾಕೆ ಗೊತ್ತಾ? ಯಾಕಂದ್ರೆ ಪ್ರೀತಿಗೆ ಕೇವಲ ಭಾವನೆ ಸಾಕಾಗೋದಿಲ್ಲ ನೋಡಿ, ನಂಬಿಕೆ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ, ಹಾಗೆ ಪರಸ್ಪರ ಗೌರವವೂ ಕೂಡ ಬೇಕಾಗುತ್ತೆ. ಇವು ಇಲ್ಲದೆ ಇದ್ರೆ ಪ್ರೀತಿ ಎಷ್ಟೇ ಆಳವಾಗಿದ್ರೂ ಉಳಿಯೋದಕ್ಕೆ ಸಾಧ್ಯವಿಲ್ಲ.

ಸ್ನೇಹಿತರೆ, ಪ್ರೀತಿ ವರ್ಸಸ್ ಆಕರ್ಷಣೆ ಬಗ್ಗೆ ಹೇಳೋದಾದ್ರೆ, ಒಬ್ಬರ ರೂಪ ಇಷ್ಟ ಆಗೋದು ಆಕರ್ಷಣೆ, ಅವರು ದುಃಖದಲ್ಲಿದ್ದಾಗ ನಿಮಗೂ ನೋವಾಗೋದು ಪ್ರೀತಿ, ಅವರು ಯಶಸ್ವಿಯಾದಾಗ ನಿಮಗೆ ಸಂತೋಷವಾಗೋದು ಪ್ರೀತಿ, ಅವರು ಇಲ್ಲದೇ ಇರುವಾಗ ಅವರ ಕೊರತೆ ಕಾಡುತ್ತಲ್ವಾ ಅದು ಕೂಡ ಪ್ರೀತಿ. ಹಾಗಿದ್ರೆ ಮೊದಲ ನೋಟದಲ್ಲೇ ಆಗೋದು ಆಕರ್ಷಣೆನಾ ಅಂತ ಕೇಳೋದಾದ್ರೆ ನಾನು ಮೌನಿ. ಹಾಗೆ ಪ್ರೀತಿಯೂ ಆಗಬಹುದಾ ಅಂತ ಕೇಳೋದಾದ್ರೆ ನಾನು ಖಂಡಿತ ಅಂತ ಕೂಡ ಹೇಳಲಾರೆ. ಈ ಪ್ರಶ್ನೆಗೆ ಉತ್ತರ ಕೊಡೋದು ನಮ್ಮ ಜೀವನದ ಕೆಲವು ಅನುಭವಗಳು. ಕೆಲವರು ಮೊದಲ ನೋಟದಲ್ಲೇ ಕಂಡವರನ್ನ ಮದುವೆಯಾಗಿದ್ದಾರೆ, ಮತ್ತೆ ಕೆಲವರಿಗೆ ಅದು ಹಲವು ವರ್ಷಗಳ ನಂತರ ಗೊತ್ತಾಗಿದೆ ಪ್ರೀತಿ ಅಲ್ಲ ಅದು ಆಕರ್ಷಣೆ ಅಂತ. ಹಾಗಾಗಿ ಮೊದಲ ನೋಟದ ಪ್ರೀತಿ ಎಲ್ಲರಿಗೂ ಒಂದೇ ರೀತಿ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವೇನು? ಲವ್ ಅಟ್ ಫಸ್ಟ್ ಸೈಟ್ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಈ ಹಾಡುಗಳ ನಂತರ.

ಸ್ನೇಹಿತರೆ, ಮೊದಲ ಪ್ರೀತಿ ಎಂದಿಗೂ ಸ್ಪೆಷಲ್ ಆಗಿರುತ್ತೆ. ನಮ್ಮಲ್ಲಿ ಅದೆಷ್ಟೋ ಜನ ಮೊದಲ ಪ್ರೀತಿಯ ಅನುಭವವನ್ನ ಪಡೆಯದೇ ಇರಬಹುದು, ಆದ್ರೆ ಈ ಮೊದಲ ಪ್ರೀತಿಯನ್ನ ಮರೆತವರ ಸಂಖ್ಯೆ ತುಂಬಾ ಕಡಿಮೆ ಅನ್ಸುತ್ತೆ. ಮೊದಲ ನೋಟದಲ್ಲೇ ಇಷ್ಟವಾದಂತಹ ವ್ಯಕ್ತಿ ಇವತ್ತು ನಮ್ ಜೊತೆ ಇರದೇ ಇರಬಹುದು, ಆದ್ರೆ ಅವರ ನೆನಪು ಇನ್ನೂ ಎಲ್ಲೋ ನಮ್ಮ ಮನಸ್ಸಿನ ಮೂಲೆಯಲ್ಲೇ ಇರುತ್ತೆ. ಮೊದಲ ಕ್ರಶ್ ಅಂದ್ರೇನೆ ಹಾಗೆ, ಮಧುರವಾದಂತಹ ನೆನಪು, ಸಿಕ್ಕರೂ ನೆನಪು, ಸಿಗದೇ ಇದ್ರೂ ನೆನಪು. ಸದ್ಯಕ್ಕೆ ಆ ನೆನಪು ನಿಮಗೂ ಕಾಡ್ತಿರ್ಬೇಕಲ್ವಾ? ಅಷ್ಟರಲ್ಲೇ ಸೊಗಸಾದ ಹಾಡುಗಳನ್ನ ಪ್ಲೇ ಮಾಡುವ ಮೂಲಕ ನಿಮ್ಮ ನೆನಪುಗಳಿಗೆ ಜೀವ ನೀಡೋಣ. ಸ್ಟೇ ಟ್ಯೂನ್, ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಮೊದಲ ನೋಟದಲ್ಲೇ ಆದಂತಹ ಪ್ರೀತಿ ಇರಬಹುದು ಅಥವಾ ವರ್ಷಾನುಗಟ್ಟಲೆ ಆದಂತಹ ಪ್ರೀತಿ ಇರಬಹುದು, ಆ ಪ್ರೀತಿ ನಮಗೆ ತಾಳ್ಮೆಯನ್ನ ಕಲಿಸುತ್ತೆ, ಕಾಯೋದನ್ನ ಕಲಿಸುತ್ತೆ, ಹಾಗೆ ಇನ್ನೊಬ್ಬರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನ ಹುಡುಕೋದನ್ನ ಕಲಿಸುತ್ತೆ, ಕೆಲವೊಮ್ಮೆ ತ್ಯಾಗವನ್ನ ಕಲಿಸುತ್ತೆ. ಈಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರೀತಿ ನೋಡದೆಯೂ ಪ್ರಾರಂಭವಾಗುತ್ತೆ ಅಂತ ನೀವು ನನ್ನನ್ನ ಕೇಳಬಹುದು. ಖಂಡಿತವಾಗಿಯೂ ಲವ್ ಇಸ್ ಫಸ್ಟ್ ಸೈಟ್ ಅನ್ನೋದನ್ನ ಬಿಟ್ಟು ನಾವು ಪ್ರೀತಿ ಕುರುಡು ಅನ್ನೋ ಹಾಗ ಆಗ್ಬಿಟ್ಟಿದೆ. ಯಾಕಂದ್ರೆ ಇತ್ತೀಚೆಗೆ ವಾಟ್ಸ್ಆಪ್, ಹಾಗೆ ಇನ್ಸ್ಟಾ, ಫೇಸ್ಬುಕ್ ಹೀಗೆ ಕೇವಲ ಅವರ ಒಂದು ಮೆಸೇಜ್ಗಳಿಂದ ಪ್ರೀತಿ ಹುಡ್ಕೊಳ್ತಾ ಇದೆ. ಹೌ ಇಟ್ ಪಾಸಿಬಲ್ ಅಂತ ಅಂದ್ರೆ ನನಗೂ ಉತ್ತರ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಲವ್ ಇಸ್ ಫಸ್ಟ್ ಸೈಟ್, ಲವ್ ಇಸ್ ಬ್ಲೈಂಡ್, ಇವೆರಡರಲ್ಲೂ ಇರುವಂತಹ ಭಾವನೆ ಮಾತ್ರ ಒಂದೇ, ಅದು ಪ್ರೀತಿ.

ಸ್ನೇಹಿತರೆ, ನಿಜವಾದ ಪ್ರೀತಿ ಉಳಿಯೋದು ನಂಬಿಕೆ, ಗೌರವ ಹಾಗೆ ಕಾಳಜಿ ಇದ್ದಾಗ ಮಾತ್ರ. ಒಂದು ನೋಟ ಪ್ರೀತಿಯನ್ನ ಆರಂಭ ಮಾಡಬಹುದು, ಆದ್ರೆ ಒಂದು ಬ್ಯೂಟಿಫುಲ್ ಜೀವನ ಮಾತ್ರ ಅದನ್ನ ಪರಿಪೂರ್ಣಗೊಳಿಸಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ಸುಂದರ ವಿಶೇಷ ಕಾರ್ಯಕ್ರಮದೊಂದಿಗೆ. ಅಲ್ಲಿಯವರೆಗೂ ಪ್ರೀತಿಸಿ, ಪ್ರೀತಿಸಲ್ಪಡಿ. ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ಸೋನಲ್.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಕೂನ್ ಕಿ ಪಾಲ್ ಕಾರ್ಯಕ್ರಮಕ್ಕೆ. ಮೊದಲ ಗೀತೆ ಮೂಡಿ ಬರ್ತಿದೆ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ, ಉಷಾ ಖನ್ನಾ ಅವರ ಸಂಗೀತ ಸಂಯೋಜನೆ, ನೀರಾ ಫಜಲಿ ಅವರ ಸಾಹಿತ್ಯ ಈ ಗೀತೆಗಿದೆ.

ಮುಂದಿನ ಗೀತೆ ಮೂಡಿ ಬರ್ತಿದೆ. ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಜಾವೇದ್ ಅಖ್ತಾರ್ ಅವರ ಸಾಹಿತ್ಯ, ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇದೆ.

ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಿದೆ. ಕುಮಾರ್ ಸಾನು ಆಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಇಂದಿವಾರ್ ಅವರ ಸಾಹಿತ್ಯ, ಎಂ ಎಂ ಕ್ರೀಮಾ ಅವರ ಸಂಗೀತ ಸಂಯೋಜನೆ ಇದೆ.

ಸುಕುನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ರಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಅವರು ಹನುಮಂತೇಗೌಡ ಹಳ್ಳಿ ತಾಲೂಕು ಮಳವಳ್ಳಿಯಿಂದ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಉತ್ತಮವಾದ ಹಾಡುಗಳನ್ನು ಕೇಳಿಸ್ತಾ ಇದ್ದೀರಾ, ಧನ್ಯವಾದ ಅಂತಿದ್ರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು, ಏಕ್ ಲಟ್ಕಿ ಕೋ ಹಾಡು ಕೇಳಿ ತುಂಬ ಖುಷಿಯಾಯಿತು, ಮನಸ್ಸಿನ ಬೇಸರ ಮರೆಯಾದಂತಾಯಿತು, ಹೃದಯ ತುಂಬಿ ಬಂತು, ಥ್ಯಾಂಕ್ ಯು ಅಂತ ಹೇಳ್ತಿದ್ರೆ, ಹಾಡುಗಳು ಸೂಪರ್ ಆಗಿದೆ ಅಂತಿರೋದು ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್ ಕರಿಹೊಬ್ಬನಹಳ್ಳಿ ಬೆಂಗಳೂರಿನಿಂದ. ಅನುಷಾ ಅವರು ಅಚ್ಚ ಹೇ ಹಾಡುಗಳು ಸೂಪರ್ ಅಂತಿದ್ರೆ, ಆನಂದ್ ಕುಲಕರ್ಣಿ ಸುಲಪೇಟೆಯಿಂದ ಸುಕೋನ್ ಕಿ ಪಾಲ್ ಕಾರ್ಯಕ್ರಮ ನಡೆಸಿಕೊಡ್ತಿರೋ ಸ್ವಾತಿ ಮೇಡಮ್ ನಮಸ್ಕಾರ, ಒಳ್ಳೆಯ ಹಾಡುಗಳನ್ನು ಇಂಪಾದ ಸೂಪರ್ ಹಾಡುಗಳನ್ನು ಪ್ಲೇ ಮಾಡ್ತಿರೋ ನಿಮಗೆ ಧನ್ಯವಾದ ಅಂತಿದ್ದಾರೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರದಿಂದ ಇಂತಹ ತಂಪಾದ ರಾತ್ರಿಯ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ರೆ ದಿನವಿಡೀ ಆದ ಆಯಾಸ ಒತ್ತಡ ಎಲ್ಲ ಮರ್ತೋಗುತ್ತೆ ಮೇಡಮ್, ಧನ್ಯವಾದ ಅಂತಿದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ವೆರಿ ನೈಸ್ ಪ್ರೋಗ್ರಾಮ್ ಅಂತಿದ್ರೆ, ಗುಡ್ ಈವ್ನಿಂಗ್ ಮೇಡಮ್, ತುಂಬ ಚೆನ್ನಾಗಿತ್ತು, ನೈಸ್ ಬಿಗ್ನಿಂಗ್, ಹಾಡು ಸೂಪರ್ ಆಗಿತ್ತು ಅಂತಿರೋದು ಕಬಡ್ಡಿ ವಿನುತ ಕಿಶನ್ ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಿದೆ. ಹಮಪ್ಪೆ ಹೆಕ್ಕೋನ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ದೇವ್ ಕೊಹ್ಲಿ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ ಸಂಯೋಜನೆ ಇದೆ. ಮತ್ತೆ ಜೊತೆಯಾಗ್ತೀನಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ, ಅಲ್ಲಿವರೆಗೆ ಟ್ಯೂನ್ ಮಾಡಿ ಕೇಳ್ತಾರೆ. ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
5: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
6: ನಮ್ಮ ಜೀವ
3: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
3: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಹಾಯ್ ಹಲೋ, ನಮಸ್ಕಾರ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಕನಸಿನ ಲೋಕ ಕಾರ್ಯಕ್ರಮಕ್ಕೆ. ಇವತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಕಥೆಯ ಮೂಲಕ ಒಂದು ವಿಷಯದ ಪ್ರಸ್ತಾಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕತೆ ಕೇಳೋದಕ್ಕೆ ರೆಡಿನ? ಹಾಗಾದರೆ ಖಂಡಿತವಾಗಿಯೂ ಹೇಳ್ತೀನಿ. ಸದ್ಯಕ್ಕೆ ಈ ಒಂದು ಗೀತೆ ಕೇಳಿ ಅದಾದ ಮೇಲೆ ನಮ್ಮ ಕಥೆಯನ್ನು ಶುರು ಮಾಡೋಣ, ಹಾಗೇ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡೋಣ. ಮೊದಲ ಗೀತೆ ಮೂಡಿ ಬರ್ತಿದ್ದೆ ಯಾವ ಚಿತ್ರದ್ದು ಅಂತ ಅಂದರೆ, ಸೂರ್ಯವಂಶ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರಾರ ಅವರು ಹಾಡಿದ್ದಾರೆ. ಎಸ್ ನಾರಾಯಣ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇದೆ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ದೆ. ಹರೀಶ್ ಮಲ್ಲೇಶ್ವರ ಅವರು, ಖಂಡಿತ ಮೇಡಮ್, ಕತೆ ಕೇಳೋದಕ್ಕೆ ನಾವು ರೆಡಿ, ಬೇಗ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ರಾಜ ಇದ್ನಂತೆ. ರಾಜ ಅಂದಮೇಲೆ ಪ್ರಜೆಗಳಿಗೆ ತಪ್ಪು ಮಾಡಿದಾಗ ಶಿಕ್ಷೆ ನೀಡೋದು ಅದೆಲ್ಲ ಇದ್ದಿದ್ದೆ ಅಲ್ವಾ. ಹಾಗೆ ಒಬ್ಬ ಕೈದಿನ ಕರ್ಕೊಂಬಂದ್ರಂತೆ. ಅವನಿಗೆ ಏನೋ ತಪ್ಪು ಮಾಡಿದ್ದಕ್ಕೆ ಕೊನೆಯದಾಗಿ ಗಲ್ಲಿಗೇರಿಸ್ಬೇಕು ಅನ್ನೋ ಒಂದು ಶಿಕ್ಷೆ ಕೊಟ್ರಂತೆ. ಸರಿ ಆಯಿತು, ಆದರೆ ನಾನು ನಿನಗೊಂದು ಅವಕಾಶ ಕೊಡ್ತೀನಿ. ನನ್ನ ಮದುವೆ ಆಗಿ 10 ವರ್ಷ ಆಯಿತು. ನನ್ನ ಪಟ್ಟದ ರಾಣಿ ಇದ್ದಾಳೆ, ಅವಳಿಗೆ ನಾನು ಎಲ್ಲ ಕೊಡ್ತೀನಿ. ಊಟ, ತಿಂಡಿ, ಬಟ್ಟೆ, ಬರೆ, ಒಡವೆ, ವಸ್ತ್ರ, ಪ್ರತಿಯೊಂದು ಅವಳಿಗೆ ಸಿಗುತ್ತೆ ನನ್ನ ಅರಮನೆಯಲ್ಲಿ. ಆದರೂ ಅವಳು ಖುಷಿಯಾಗಿಲ್ಲ. ಯಾಕೆ? ಈ ಹೆಣ್ಮಕ್ಳು ಖುಷಿಯಾಗಿರಬೇಕು ಅಂದರೆ ಏನು ಮಾಡಬೇಕು? ಇದನ್ನು ನೀನು ನನಗೆ ಕಂಡು ಹಿಡಿದು ಹೇಳಿದ್ರೆ ನಿನಗೆ ಶಿಕ್ಷೆಯಿಂದ ಪಾರ ಮಾಡ್ತೀನಿ, ನಿನ್ನನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳದ್ನಂತೆ. ಸರಿ, ಕೈದಿಗೆ ಒಂದು ಸ್ವಲ್ಪ ಖುಷಿ ಆಯ್ತಂತೆ, ಸ್ವಲ್ಪ ನಿರಾಳ ಆಯ್ತಂತೆ. ಪರವಾಗಿಲ್ಲ, ಏನೋ ಒಂದು ಅವಕಾಶ ಸಿಕ್ಕಿದೆ ಅಲ್ಲ, ಆಯಿತು, ನಂಗೆ 1 ತಿಂಗಳು ಟೈಮ್ ಬೇಕು ಅಂತ ಕೇಳದ್ನಂತೆ. ಸರಿ ಆಯಿತು, ತಗೋ, ಟೈಮ್ ತಗೋ.

ಬಿಟ್ಟು ನನಗೆ ಉತ್ತರ ಬೇಕು ಅಂತ. ಸರಿ ಅಂತ ಹೊರಟನಂತೆ. ಹೇಗೆ ಹೆಣ್ಮಕ್ಳನ್ನು ಖುಷಿಪಡಿಸೋದು, ಏನು ಮಾಡಬಹುದು, ಇವ್ರಿಗೆಲ್ಲ ಇದೆ, ಅದು ಪಟ್ಟದ ರಾಣಿ ಆಯಿತಾ ರಾಜ್ಕುಮಾರಿ, ಇವ್ರಿಗೆಲ್ಲ ಇದ್ರೂ ಯಾಕೆ ಇವ್ರಿಗೆ ಖುಷಿಯಾಗಿಲ್ಲ, ಏನು ಮಾಡೋದು, ಹೇಗೆ ಏನು ಅಂತ ಯೋಚನೆ ಮಾಡ್ತಾ ಊರೂರು ಸುತ್ತಿದ್ನಂತೆ. ಅಲ್ಲಿ ಒಂದು ಊರಲ್ಲಿ ಒಬ್ಬ ಅಜ್ಜ ಹೇಳಿದ್ನಂತೆ, ಆ ಬೆಟ್ಟದಲ್ಲಿ ಒಬ್ಬಳು ರಾಕ್ಷಸಿ ಇದ್ದಾಳೆ, ಅವಳಿಗಿದಕ್ಕೆ ಉತ್ತರ ಗೊತ್ತಿರಬಹುದೇನೋ ಅಂತ ಹೇಳಿದ್ನಂತೆ. ಸರಿ ಆಯಿತು, ಹೇಗೂ ನಾನು ಗಲ್ಲಿಗೆ ಇರುವಂಥ ಕೈದಿ, ಅಟ್ಲೀಸ್ಟ್ ಉತ್ತರ ಗೊತ್ತಾದರೆ ನನ್ನ ಜೀವನ ಆದರೂ ರಕ್ಷಣೆ ಮಾಡ್ಕೋಬೋದಲ್ವಾ ಅಂತ ಹೇಳಿ ಆ ಬೆಟ್ಟ ಹತ್ತಿ ಹೋಗ್ತಾನಂತೆ. ರಾಕ್ಷಸಿನ ಭೇಟಿ ಆಗ್ತಾನಂತೆ. ರಾಕ್ಷಸಿ ಏನು ಹೇಳ್ತಾಳೆ ಗೊತ್ತಾ, ಹೇಳ್ತೀನಿ, ಕತೆ ಕೇಳ್ತಾ ಇರಿ. ಸದ್ಯಕ್ಕೆ ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಳ್ಳೋಣ, ಒಂದು ಮುದ್ದಾದ ಹಾಡು ಬರ್ತಾ ಇದೆ, ಆ ಹಾಡು ಕೇಳಾದ್ಮೇಲೆ ಕತೆ ಮುಂದುವರಿಯುತ್ತೆ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕತೆ ಕೇಳ್ತಾ ಇದ್ರಿ. ಒಂದ್ಸಲಿ ರೀಕ್ಯಾಪ್ ಮಾಡಿಬಿಡ್ತೀನಿ. ಸೊ ರಾಜ ಒಬ್ಬ ಕೈದಿಯನ್ನ ಗಲ್ಲಿಗೆ ಏರ್ಸೋಕ್ಕಿಂತ ಮುಂಚೆ ಹೇಳ್ತಾನೆ, ನಿನಗೊಂದು ಅವಕಾಶ ಕೊಡ್ತೀನಿ, ಹೆಣ್ಣು ಮಕ್ಕಳು ಯಾವುದಾಗ ಖುಷಿಯಾಗಿರ್ತಾರೆ, ಯಾವ ಒಂದು ವಿಷಯದಲ್ಲಿ ಅವ್ರಿಗೆ ತುಂಬ ಖುಷಿ ಸಿಗುತ್ತೆ, ಇದನ್ನು ನೀನು ಕಂಡುಹಿಡಿದು ನನಗೆ ಹೇಳಿದ್ರೆ ನಿನಗೆ ಗಲ್ಲು ಶಿಕ್ಷೆಯಿಂದ ಪಾರು ಮಾಡ್ತೀನಿ ಅಂತ ರಾಜ ಹೇಳಿದಾಗ, ಆ ಕೈದಿ ಒಂದು ತಿಂಗಳು ಟೈಮ್ ತಗೊಂಡು ಊರು ಊರು ಸುತ್ತಿದಾಗ ಒಂದು ಹಳ್ಳಿಗೆ ಹೋದಾಗ ಒಬ್ಬ ಅಜ್ಜ ಹೇಳ್ತಾನೆ, ಆ ಬೆಟ್ಟದಲ್ಲೊಬ್ಳು ರಾಕ್ಷಸ ಇದ್ದಾಳೆ, ನೀನು ಅವಳ ಹತ್ರ ಹೋದರೆ ಅವಳಿಗೆ ಉತ್ತರ ಗೊತ್ತಿರುತ್ತೆ ಅಂತ ಹೇಳ್ತಾನೆ. ಸರಿ ಆಯಿತು, ಆ ಕೈದಿ ಹೋಗ್ತಾನೆ, ಬೆಟ್ಟ ಹತ್ತಿ ಹೋಗ್ತಾನೆ. ಹತ್ತಿ ಹೋದ್ಮೇಲೆ ಅಲ್ಲಿ ರಾಕ್ಷಸಿ ಸಿಗ್ತಾಳೆ. ರಾಕ್ಷಸಿ ಹತ್ರ ರಾಕ್ಷಸಿ ನೋಡಿದ ತಕ್ಷಣ ರಾಕ್ಷಸಿ ಹೇಳ್ತಾಳೆ, ನಿನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಿನ್ನನ್ನು ಮದುವೆ ಆಗಬೇಕು ಆಗತ್ತಾ ಕೇಳ್ತಾಳೆ. ಕೈದಿ ಆ ಒಬ್ಬ ಕೈದಿ ಯೋಚನೆ ಮಾಡ್ತಾನೆ, ಸರಿ ಆಯಿತು, ಇನ್ನೇನು ಇಲ್ಲ ಅಂದರೆ ಸಾಯಬೇಕು, ಅಟ್ಲೀಸ್ಟ್ ಜೀವದಾನ ಸಿಗುತ್ತೆ ಅಲ್ವಾ ನನಗೆ ಉತ್ತರ ಗೊತ್ತಾದರೆ, ಆಯಿತು ನಾನು ಮದುವೆ ಆಗ್ತೀನಿ ಅಂತ ಒಪ್ಕೋತಾನೆ. ರಾಕ್ಷಸಿಗೆ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ. ಸರಿ ಆಯಿತು, ನೀನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀಯಾ ಅಲ್ವಾ, ನಾನು ನಿನಗೆ ಒಂದು ಅವಕಾಶ ಕೊಡ್ತೀನಿ. ನಾನು ಒಂದು ಹಗಲು ಹೊತ್ತು ರಾಕ್ಷಸಿಯಾಗಿರ್ತೀನಿ, ರಾತ್ರಿ ಹೊತ್ತು ದೇವತೆ ಆಗಿರ್ತೀನಿ, ಇಲ್ಲ ಹಗಲು ಹೊತ್ತು ದೇವತೆ ಆಗಿರ್ತೀನಿ, ರಾತ್ರಿ ಹೊತ್ತು ರಾಕ್ಷಸಿಯಾಗಿರ್ತೀನಿ, ನಿನಗೆ ಯಾವ್ದು ಬೇಕು ಹೇಳು ಅಂತ ಕೇಳ್ತಾಳೆ. ಇವನು ಯೋಚನೆ ಮಾಡ್ತಾನೆ, ಹಗಲು ಹೊತ್ತು ರಾಕ್ಷಸಿಯಾಗಿದ್ದರೆ ತುಂಬಾ ಕಷ್ಟ, ರಾತ್ರಿ ಹೊತ್ತು ರಾಕ್ಷಸಿಯಾಗಿದ್ರೂ ತುಂಬಾ ಕಷ್ಟ, ಏನು ಹೇಳೋದು, ಸರಿ ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು ಅಂತ ಹೇಳ್ತಾನೆ. ಆ ರಾಕ್ಷಸಿಗೆ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ, ನೀನು ಯಾವುದು ನೀನು ಇಂಥದ್ದೇ ಆಗು ಹೀಗೆ ಇರು ಅಂತ ಹೇಳಿದರೆ ನನಗೆ ಕಷ್ಟ ಆಗ್ಬಿಡೋದು, ನಿನಗೆ ಹೇಗೆ ಬೇಕೋ ಹಾಗಿರು ಅಂದ್ಬಿಟ್ಟಿಯಲ್ಲ, ನನಗೆ ತುಂಬ ಖುಷಿಯಾಯಿತು, ನಾನು 24 ಗಂಟೆನೂ ದೇವತೆಯಾಗೇ ಇರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾಳೆ. ಆಗ ಅವನು ಕೇಳ್ತಾನೆ, ಅಷ್ಟೇನಾ ಅಂತ. ಹೌದು, ಹೆಣ್ಮಕ್ಳಿಗೆ ಪುಟ್ಟ ಪುಟ್ಟ ವಿಷಯಕ್ಕೆ ಫ್ರೀಡಮ್ ಕೊಟ್ಟರೆ, ನಿಮ್ಮ ಡಿಸಿಷನ್ ನೀವೇ ತಗೊಳ್ಳಿ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ ಅಂತ ಹೇಳಿಬಿಟ್ರೆ ಅದೇ ಖುಷಿ ಅವರಿಗೆ, ಅವರಿನ್ನೇನೋ ದೊಡ್ಡದೇನೋ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ರಾಕ್ಷಸಿ ಹೇಳ್ತಾಳಂತೆ. ಈ ಕಥೆಯ ಸಾರಾಂಶ ಏನು ಗೊತ್ತಾ, ಇದು ಬರೀ ಹೆಣ್ಮಕ್ಳಿಗೆ ಅಂತ ಅಲ್ಲ, ಗಂಡಂಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು, ಅಥವಾ ಮನೆಯಲ್ಲಿರುವಂತಹ ಬೇರೆ ರಿಲೇಷನ್ಶಿಪ್ಗಳಿಗಾಗಿರ್ಬೋದು, ನಮ್ಮ ಜೀವನದಲ್ಲಿ ಸಾಕಷ್ಟು ಸಂಬಂಧಗಳು ನಮ್ಮ ಜೊತೆ ಇರುತ್ತೆ, ಅಕ್ಕ ಅಣ್ಣ, ಅಕ್ಕ ತಂಗಿ, ತಮ್ಮ ಅಪ್ಪ ಅಮ್ಮ, ಗಂಡ ಹೆಂಡತಿ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಹೀಗೆ ಸಾವಿರಾರು ಸಂಬಂಧಗಳ ಸಂಕೋಲಿಯಲ್ಲಿ ನಾವು ಬಂಧಿತರಾಗಿರ್ತೀವಿ. ಆ ಸಂಬಂಧಗಳಲ್ಲಿ ನಾವು ಮೇನ್ ಅವರಿಗೆ ಕೊಡಬೇಕಾಗಿರೋದೇ ಸ್ಪೇಸ್. ಇದ್ರ ಬಗ್ಗೆ ಮಾತಾಡೋಣ, ಮಾತುಕತೆ ಮುಂದುವರಿಯುತ್ತೆ. ನಿಮಗೂ ಏನಾದರೂ ಹೇಳಬೇಕು, ಮನಸ್ಸಿನ ಭಾವನೆಯನ್ನು ಹಂಚ್ಕೋಬೇಕು ಅಂತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತಾ ಇದೆ, 9480901013ಗೆ ನಿಮ್ಮ ಮನದ ಮಾತನ್ನು ಬರೆದು ಕಳಿಸ್ಬೋದು. ಓದೋದಕ್ಕೆ ನಾನಂತೂ ಕಾತುರದಿಂದ ಕಾಯ್ದಾ ಇರ್ತೀನಿ. ನಿಮ್ಮ RJ ಸ್ವಾತಿ.

ರಾಜ ಕೈದಿಯ ರಾಕ್ಷಸಿಯ ಕಥೆಯನ್ನು ಕೇಳಿದ್ರಿ. ಏನು ಅರ್ಥ ಆಯಿತು ಇದರಿಂದ? ಎಷ್ಟೋ ಸಲ ನಾವು ಪ್ರತಿನಿತ್ಯ ಜೀವನದಲ್ಲಿ ಏನು ಮಾಡ್ಕೊಂಡ್ಬಿಟ್ಟಿರ್ತೀವಿ ಗೊತ್ತಾ? ಮದುವೆ ಆದಮೇಲೆ ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡಂಗೆ, ಏ ಇವ್ರು ನನ್ನ ಗಂಡ, ಸೊ ಇವರ ಜೀವನದ ಪ್ರತಿಯೊಂದು ವಿಷಯನೂ ಇವ್ರು ನನ್ನ ಹತ್ರ ಹೇಳಬೇಕು, ಏನೇ ವಿಷಯ ಇದ್ದರೂ ಏನೇ ಡಿಸಿಷನ್ ತೊಗೊಳೋದಿದ್ರು ಇವ್ರು ನನಗೆ ಫಸ್ಟ್ ಹೇಳಬೇಕು ಅಂತ ಹೆಂಡತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲ, ಹೆಂಡತಿ ಆದವಳು ಎಲ್ಲ ವಿಷಯನೂ ನನಗೆ ಹೇಳಬೇಕು ಅಂತ ಗಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಇಲ್ಲ, ಅಪ್ಪ ಅಮ್ಮ ಮಕ್ಕಳು ಎಲ್ಲ ವಿಷಯನೂ ಬಂದು ನಮ್ಮ ಹತ್ರ ಹೇಳ್ಕೋಬೇಕು, ನಮ್ಮ ಹತ್ರ ಏನು ಮುಚ್ಚುವರೆ ಮಾಡೋದಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ನಿಜ ಏನು ಗೊತ್ತಾ? ಪ್ರತಿಯೊಬ್ಬ ಮನುಷ್ಯನಿಗೂ ಅವರದ್ದೇ ಆದಂಥ ಒಂದು ಸ್ಪೇಸ್ ಬೇಕು, ಒಂದು ಪ್ರೈವಸಿ ಬೇಕು, ಒಂದು ಫ್ರೀಡಮ್ ಬೇಕು, ಒಂದು ರೆಸ್ಪೆಕ್ಟ್ ಬೇಕು. ಇದೆಲ್ಲ ಇದ್ದಾಗ ಮಾತ್ರ ಅಲ್ಲಿ ಪ್ರೀತಿ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಆಗತ್ತೆ. ಗಂಡ ಎಲ್ಲ ವಿಷಯನೂ ಹೆಂಡತಿಗೆ ಹೇಳಲೇಬೇಕು ಅನ್ನೋದ ಯಾವುದೇ ಕಾನೂನಿಲ್ಲ, ಹಾಗೆಯೇ ಹೆಂಡತಿನೂ ಎಲ್ಲ ವಿಷಯ ಗಂಡಂಗೆ ಹೇಳಬೇಕು ಅಂತಲೂ ಏನಿಲ್ಲ. ಅವರಿಗೆ ಅವರದ್ದೇ ಆದಂತಹ ಪಾಸ್ಟ್ ಇರುತ್ತೆ, ಪಾಸ್ಟ್ ಲೈಫ್ ಇರುತ್ತೆ, ಬೇರೆ ಬೇರೆ ಕುಟುಂಬದಲ್ಲಿ ಅವರು ಬೆಳೆದು ಬಂದಿರ್ತಾರೆ, ಅವರ ಹಾಬೀಸ್ ಬೇರೆ ಇರುತ್ತೆ, ಅವರ ಅಭಿರುಚಿ ಬೇರೆ ಇರುತ್ತೆ. ಪ್ರತಿಯೊಂದು ಇಬ್ಬರದ್ದು ಮ್ಯಾಚ್ ಆಗಬೇಕು ಅಂತ ಏನಿಲ್ಲ. ಮ್ಯಾಚ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ವ್ಯಕ್ತಿಯು ಬೇರೆ ಬೇರೆ ವ್ಯಕ್ತಿತ್ವವನ್ನು ಹೊಂದಿದವರಾಗಿರ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಇನ್ಯಾರೋ ಒಂದು ಸಂಬಂಧದಲ್ಲಿ ಸ್ನೇಹಿತರಾಗಿರ್ಬೋದು, ತುಂಬ ಅವರ ಒಂದು ಸ್ಪೇಸಿಗೆ ಕೈ ಹಾಕಕ್ಕೆ ಹೋಗಬೇಡಿ. ಅಂದರೆ ಅವರ ಪ್ರೈವೇಸಿಗೆ ಹೋಗಬೇಡಿ. ಅವರೊಂದು ಬೌಂಡ್ರಿ ಹಾಕ್ಕೊಂಡಿರ್ತಾರೆ ಅಲ್ವಾ, ಅದನ್ನು ಅವ್ರ ಪಾಡಿಗೆ ಅವ್ರಿಗೆ ಇರೋದಕ್ಕೆ ಬಿಟ್ಬಿಡಿ. ಪ್ರತಿಯೊಂದರಲ್ಲೂ ಕೆದಕ್ತಾ ಹೋದರೆ, ಪ್ರತಿಯೊಂದಕ್ಕೂ ನೀವು ಮಧ್ಯ ಬಾಯಿ ಹಾಕ್ತಾ ಹೋದರೆ ಆ ಪ್ರೀತಿ ದೂರ ಆಗ್ತಾ ಹೋಗುತ್ತೆ, ಬಟ್ ಅದು ನಿಮ್ಮ ಗಮನಕ್ಕೆ ಬರೋದಿಲ್ಲ. ನೀವು

ಒಪ್ಕೊಂಡಿರ್ತೀರ, ನಾನು ತುಂಬ ಓವರ್ ಕಾಳಜಿ ಮಾಡ್ತಾ ಇದ್ದೀನಿ, ನನ್ನ ಪ್ರೀತಿ ತೋರಿಸ್ತಾ ಇದ್ದೀನಿ ಅಂತ. ಆದರೆ ಎಷ್ಟೋ ಸಲ ಸಂಬಂಧಗಳು ಹಾಳಾಗೋದು ಓವರ್ ಕಾಳಜಿಯಿಂದ, ಅತಿಯಾದ ಪ್ರೀತಿಯಿಂದ, ಅತಿಯಾದ ವ್ಯಾಮೋಹದಿಂದ. ನಿಮಗೂ ಹಾಗನ್ಸುತ್ತಾ? ನಿಮಗೂ ಈ ಥರದ ಅನುಭವ ಜೀವನದಲ್ಲಿ ಆಗಿದೆಯಾ? ಹಾಗಿದ್ರೆ ಬರ್ದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480103.

ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ನಿಮ್ಮ ನಿರೂಪಣೆಯಲ್ಲಿ ಹೇಳ್ತಿರೋ ಕತೆ ಕೇಳ್ತಾ ಇದ್ರೆ, ನಾನು ಚಿಕ್ಕವನಾಗಿದ್ದಾಗ ಮನೆ ಅಂಗಳದಲ್ಲಿ ಚಂದಿರನ ಬೆಳದಿಂಗಳ ಬೆಳಕಿನಲ್ಲಿ ನಮ್ಮ ಅಜ್ಜಿ ಹೇಳ್ತಿದ್ದ ಕತೆ ನೆನಪಾಗ್ತಾ ಇದೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಅನುಷಾ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ನಮಸ್ತೆ ಮೇಡಮ್, ಕಾರ್ಯಕ್ರಮದಲ್ಲಿ ನಾವು ಕೂಡ ಜೊತೆಯಲ್ಲಿದ್ದೀವಿ, ಕತೆ ಕೇಳ್ತಾ ಇದ್ದೀವಿ ಅಂತಿದ್ದವರು ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆಯಿಂದ. ಕಲಬುರಗಿ ಜಿಲ್ಲೆ ಕಡಗಂಚೆಯಿಂದ ಧರ್ಮಣ್ಣ ದಾನಿ ಅವರು, ನೀವು ಹೇಳೋ ಕತೆ ನಮ್ಮ ಶಾಲಾ ಮಕ್ಕಳಿಗೆ ತಿಳಿಸಿ ಹೇಳುವಂತಿದೆ, ನಿಮ್ಮ ಕತೆ ಹೇಳುವ ಶೈಲಿ ಮತ್ತು ಕಥಾವಸ್ತು ನಮ್ಮ ಮನಸ್ಸಿಗೆ ಹತ್ತಿರವಾಯಿತು ಅಂತ ಹೇಳ್ತಾ ಇದ್ದಾರೆ. ಉಷಾ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಆನಂದ ಕುಲಕರ್ಣಿ ಸೂಲೆಪೇಟೆಯಿಂದ, ಸ್ವಾತಿ ಮೇಡಮ್, ಇದು ಬರೀ ಕತೆ ಅಲ್ಲ, ನಿಜ ಜೀವನದಲ್ಲಿಯೂ ಕೂಡ ಹೌದು. ಯಾರಿಗೇ ಆದರೂ ಅವರ ಮನಸ್ಸಿನ ಭಾವನೆಗೆ ಬಿಟ್ಟು ಬಿಟ್ಟರೆ ಅವರು ಬಹಳ ಸಮಾಧಾನದಿಂದ ಇರ್ತಾರೆ. ಯಾವುದೇ ಮಾನಸಿಕ ತೊಂದರೆ, ಕಿರುಕುಳ, ಇನ್ನಿತರ ಮನಸ್ತಾಪದ ಮಾತುಗಳನ್ನು ಆಡದೇ ಇದ್ದರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ, ತಮ್ಮಷ್ಟಕ್ಕೆ ತಾವು ಖುಷಿ ಖುಷಿಯಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ನಾಗರತ್ನ ಅವರು ರಾಜಾಜಿನಗರದಿಂದ, ಮೈ ಡಿಯರ್ ಸ್ವಾತಿ ಮುತಿನ ಮಳೆ ಹನಿಯೇ, ಇದು ಮೊದಲನೇ ಹಾಡು, ಹೇಗೋ ಏನೋ ಅರಿಯೇ, ಆಹಾ ಕಲ್ಪನೆಗೆ ನಿಲುಕದ ಸಾಹಿತ್ಯ, ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀ ವೆಂಕಟೇಶ್ ಅವ್ರ ಫ್ಯಾಮಿಲಿ APMC ಸಹಕಾರದಿಂದ ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಪ್ರೀತಿ ಬಂಧನವಾದರೆ ಹರಡುವುದಿಲ್ಲ, ಪ್ರೀತಿಯ ಪರಿಮಳ ಹೆಚ್ಚಾದರೆ ಹೋಗೋದಿಲ್ಲ, ಪ್ರೀತಿ ತುಂಬ ದೂರ ಹಂಚಿಕೊಂಡ್ರೆ ಪ್ರೀತಿ ಚಂದ ಅಂತಿರೋದು ಮಣಿಕಂಠ ಅವರು ದಾವಣಗೆರೆಯಿಂದ. ಪ್ರಭಾಕರಯ್ಯ ಚೈತ್ರನ್ ಮಠದ ದೀಪ ಪಿ ರುದ್ರೇಶ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ, ಇಂದಿನ ಕನಸಿನ ಲೋಕದ ಗೀತೆ ಅರ್ಥಪೂರ್ಣ ಆಯ್ಕೆಗೆ ಇಂದಿನ ವಿಷಯ ಚೆನ್ನಾಗಿದೆ ಮೇಡಮ್, ನಂಬಿಕೆ ಇರಲಿ, ಆತ್ಮೀಯತೆ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶವನ್ನು ಓದ್ತೀನಿ ಸದ್ಯಕ್ಕೆ ಗೀತೆಯ ನಂತರ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಕನಸಿನ ಲೋಕದ ಚಂದದ ಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಿರೋದು ಸುಧಾ ಬೂದಿಹಾಲ್ ಅವರು. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಶಾಂತಾಶಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ವಿದ್ಯಾನಗರದಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಸೂಪರ್ ಆಗಿದೆ ಅಂತಿರೋದು ಈರಣ್ಣ ಜೇವೂರ ರಾಮಚಂದ್ರ ಟೇಲರ್ ಅಕ್ಕಲಕೋಟೆ ತಾಲೂಕಿನ ಇಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮೋಹನ್ ರಾವ್ ಚಾನೆಲ್ ರೋಡ್ ಭದ್ರಾವತಿಯಿಂದ, ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳಿ ಸಂದೇಶ ಕಳಿಸ್ತಾ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ ಜೆ ಸ್ವಾತಿ. ಬೆಚ್ಚಗೆ ಮಲ್ಕೊಳ್ಳಿ, ಸಿಹಿ ನಿದ್ದೆ ಸವಿಗನಸು ನಿಮ್ಮದಾಗಲಿ. ನಗ್ತಾ ಇರಿ, ನಗಿಸ್ತಾ ಇರಿ, ನಿಮ್ಮ ಮನಸ್ಸಿನ ಆಸೆಗಳು ಈಡೇರಲಿ, ಆಶಯಗಳು ಈಡೇರಲಿ ಅಂತ ಕೇಳ್ತಾ ಕೊನೆಯದಾಗಿ ಲಾಲಿ ಹಾಡು ಪ್ಲೇ ಆಗ್ತಾ ಇದೆ, ಕೇಳಿ ಬೆಚ್ಚಗೆ ತಾಚಿ ಮಾಡಿ. ಶುಭರಾತ್ರಿ, ಗುಡ್ ನೈಟ್ ಅಂತ ಹೇಳ್ತಾ ಈ ಲಾಲಿ ಹಾಡು ನಿಮ್ಮೆಲ್ಲರಿಗೋಸ್ಕರ.

ही पड़ा ये माना मेरी जान मोहब्बत सजा है ये माना मेरी जान।